ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಆತ್ಮೀಯ ಶ್ರೋತೃ ಬಾಂಧವರೇ, ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ ವಂದನೆಗಳೊಂದಿಗೆ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 7ನೆಯ ತಾರೀಖು ಸೋಮವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58.42 ಪ್ರಿಯ ಕೇಳುಗರಿಗೆಲ್ಲ ಈ ದಿನದ

ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಇಂದು ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮಾಹಿತಿ. ಈ ಬೆಳಿಗ್ಗೆ ಇನ್ನು ಮುಂದೆ 6:10 ವಂದನ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಕಾರ್ಯಕ್ರಮ ಮೂಡಿಬರುವುದು. 6:40 ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರದಿಂದ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಬಹುದು. 7:45, 8:35 and 9:30 ಇಂದು ಬೆಳಿಗ್ಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ ನಮ್ಮ ನಿಲಯದಿಂದ. 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಯುಷ್ ವಾಣಿ. ಇಂದಿನ ವಿಷಯ ದಿನಚರ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್, SH ಆಯುರ್ವೇದ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದು ಬೆಳಿಗ್ಗೆ 9:00 ಎಂದಿನಂತೆ ಚಿಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮೊದಲಿಗೆ ಮರುಪ್ರಸಾರವಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಇಂದು ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಮಧ್ಯಾಹ್ನ 12:05 ವನಿತಾ ವಿಹಾರ. ವಿಶ್ವ ಸಾಕ್ಷರತಾ ದಿನ, ಈ ಸಂದರ್ಭದಲ್ಲಿ ಸಾಕ್ಷರತಾ ದಿನದ ಮಹತ್ವ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ನಂತರ ವಿಶ್ವ ಸಾಕ್ಷರತಾ ದಿನದ ಕುರಿತಾಗಿ ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಮೂಡಿಬರುವುದು. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್, ನಿರ್ವಹಣೆ ಮಾಲಾ ಸಾಂಬ್ರಾಣಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ, ಯೋಗ ಹಾಗೂ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಮೈಸೂರು ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಎನ್ ಕೇಶವಮೂರ್ತಿ.

ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮ ಮೂಡಿಬರುವುದು. 1:20 ಹಾಗೂ 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು. ಪ್ರಿಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸವಿಗಾನ ಮಧುರ ಗೀತೆಗಳ ಗಾಯನ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮೂಡಿಬರುವುದು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಅಣಬೆ ಕೃಷಿಯ ಅನುಭವ ಕುರಿತು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ಆತ್ಮೀಯ ಕೇಳುಗ ಬಾಂಧವರೇ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ FM. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದುವರೆಗೆ ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರದಿಂದ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಮೂಡಿಬರಲಿದೆ.

ಪ್ರಕೃತಿಯಲ್ಲಿ ಸಕಲ ಜೀವರಾಶಿಗಳ ಮೂಲ ಆಧಾರ ಆಹಾರ. ಮನುಷ್ಯನಿಗೂ ಜೀವನದ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾದ ಆಹಾರದ ಬಗ್ಗೆಯೇ ನಿತ್ಯ ಚಿಂತೆ. ಜಗತ್ತಿನಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠನೆನಿಸಿದ್ದರೂ ಇರುವೆ ಮತ್ತು ಜೇನುನೊಣಗಳನ್ನು ಬಿಟ್ಟರೆ ನಾಳೆಯ ಆಹಾರಕ್ಕಾಗಿ ಅತಿ ಹೆಚ್ಚು ಸಂಗ್ರಹಿಸಿಡುವವನು ಪರದಾಡುವವನು ಮನುಷ್ಯನೇ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದಿರುವನೇ ಎಂಬ ಮಾತನ್ನು ಸೃಷ್ಟಿಸಿ ಇಟ್ಟಿದ್ದಾನಾದರೂ ಅದನ್ನು ಹೆಚ್ಚು ಅನುಸರಿಸುವುದು ಪ್ರಾಣಿಗಳೇ. ಆದ್ದರಿಂದ ಆಹಾರದ ಬಗ್ಗೆ ಹೆಚ್ಚು ಯೋಚಿಸುವವನೆಂದರೆ ಮನುಷ್ಯನೇ ಎಂದು ಹೇಳಬಹುದು. ಹಸಿವು ಒಂದು ರೋಗ ಎಂದು ಕೆಲವು ಧರ್ಮಶಾಸ್ತ್ರಗಳು ವರ್ಣಿಸಿವೆ. ಅದರಲ್ಲಿ ಹಸಿವೆಯೇ ಮೊದಲಾದ 18 ದೋಷಗಳು ಇಲ್ಲದ ಭಗವಂತನಲ್ಲಿ ನನ್ನ ಕ್ಷುದಾರೋಗ ನಿವಾರಿಸು ಎಂದು ಬೇಡುತ್ತಾ ಪೂಜಿಸಬೇಕು ಎಂದಿದೆ. ಒಂದೊಮ್ಮೆ ಅನಾಗರಿಕನಾಗಿ ಕಾಡು ಮನುಷ್ಯನಾಗಿದ್ದ ಮಾನವ ಕೇವಲ ಹಸಿವನ್ನು ತಣಿಸಲು ಹಸಿಮಾಂಸ, ಗೆಡ್ಡೆಗೆಣಸು, ಹಣ್ಣು ಹಂಪಲುಗಳನ್ನು ತಿನ್ನುತ್ತಿದ್ದ. ಇಂದು ನಮ್ಮ ಆಹಾರದ ವೈವಿಧ್ಯತೆ ಅಪಾರವಾಗಿ ಬೆಳೆದು ನಿಂತಿದೆ. ಹಸಿವಿನ ಜೊತೆಯಲ್ಲಿ ನಾಲಿಗೆಯ ರುಚಿ, ಕಣ್ಣಿಗೆ ಕಾಣಿಸುವ ಸ್ವರೂಪ ಇತ್ಯಾದಿಗಳು ಸೇರಿ ಆಹಾರ ಜಗತ್ತು ಅಪರಿಮಿತವಾಗಿ ವಿಸ್ತಾರಗೊಳ್ಳುತ್ತಲೇ ಇದೆ. ಇದಕ್ಕೆ ಒಮ್ಮೆ ಹೋಟೆಲ್ ಉದ್ಯಮವನ್ನು ಅವಲೋಕಿಸಿದರೆ ನಮಗೆಲ್ಲವೂ ಅರ್ಥವಾಗುತ್ತದೆ. ನಿಜವಾಗಿ ಆಹಾರ ನಮ್ಮ ನಾಲಿಗೆಯ ರುಚಿಯನ್ನು ತೃಪ್ತಿಪಡಿಸುವುದಕ್ಕಾಗಿರುವುದಲ್ಲ, ಅದರ ಉದ್ದೇಶ ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ಒದಗಿಸುವುದೇ ಆಗಿದೆ. ಷಡ್ರಸಗಳಿಂದ ಕೂಡಿದ ಅನ್ನ, ಪಾನ, ಖಾದ್ಯ, ಲೇಹ್ಯವೆಂಬ ವೈವಿಧ್ಯತೆಯುಳ್ಳ ಈ ಆಹಾರ ಕೆಲವೊಮ್ಮೆ ನಾಲಿಗೆಗೆ ಹಿತವಾಗದೇ ಇದ್ದರೂ ಸ್ವೀಕರಿಸುವುದು ಅನಿವಾರ್ಯವಾಗುತ್ತದೆ. ಆಹಾರ ಸೇವನೆ ತತ್ಕಾಲಕ್ಕೆ ಹೊಟ್ಟೆ ತುಂಬಿಸಿ ಹಸಿವನ್ನು ತಣಿಸುವ ಕ್ರಿಯೆಯಾದರೂ ಅದು ಶರೀರ ಹಾಗೂ ಆರೋಗ್ಯದ ಹಿತರಕ್ಷಣೆಗಾಗಿ ಉಂಟುಮಾಡುವ ದೀರ್ಘಕಾಲೀನ ಪರಿಣಾಮವನ್ನು ಯೋಚಿಸಲೇಬೇಕಾಗುತ್ತದೆ. ಆದ್ದರಿಂದ ಆಹಾರದ ಕ್ಷಣಿಕ ಸುಖಕ್ಕಿಂತಲೂ ಅದು ಉಂಟುಮಾಡುವ ಪರಿಣಾಮದ ಕುರಿತು ಹೆಚ್ಚು ಗಮನಹರಿಸಬೇಕು. ಅದಕ್ಕೆ ನಮ್ಮ ಹಿರಿಯರು ಆಹಾರವನ್ನು ಔಷಧದಂತೆ ಹಿತಮಿತವಾಗಿ ಸೇವಿಸಿರಿ, ಇಲ್ಲದೇ ಇದ್ದರೆ ಮುಂದೆ ಔಷಧವನ್ನೇ ಆಹಾರದಂತೆ ಸೇವಿಸಬೇಕಾದೀತು ಎಚ್ಚರ ಎಂದಿದ್ದಾರೆ. ಜಗತ್ತಿನಲ್ಲಿ ಸಸ್ಯಾಹಾರಿಗಳು, ಶಾಖಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಾಹಾರಿಗಳು ಹೀಗೆ ಎಲ್ಲರೂ ಇದ್ದಾರೆ. ಆಹಾರ ಅವರವರ ಆಯ್ಕೆ ಮತ್ತು ಕುಟುಂಬದಲ್ಲಿ ಬೆಳೆದು ಬಂದ ಪರಂಪರಾನುಗತವಾದ ಪದ್ಧತಿಯ ಅನುಕರಣೆಯಿಂದ ರೂಢಿಯಾಗುತ್ತದೆ. ಆಹಾರ ಸೇವನೆಯ ಸಂದರ್ಭದಲ್ಲಿ ಶರೀರ ಸುಖದ ಜೊತೆಯಲ್ಲಿ ಸಮಾಜದ ಹಿತವನ್ನು ಅವಲೋಕಿಸಬೇಕಾಗುತ್ತದೆ. ಈಗಲೂ ವಿಶ್ವದ ಕೆಲವು ಕಡೆಗಳಲ್ಲಿ ನರಭಕ್ಷಕ ಆದಿವಾಸಿ ಮನುಷ್ಯರಿದ್ದಾರೆ ಎಂದು ಕೇಳಿದ್ದೇವೆ. ಹಾಗೆಯೇ ಒಮ್ಮೆ ಮನುಷ್ಯ ಮಾಂಸದ ರುಚಿ ನೋಡಿದ ಹುಲಿ ಮತ್ತೆ ಬೇರಾವ ಪ್ರಾಣಿಗಳನ್ನು ಬೇಟೆಯಾಡದೆ ಮಾನವ ಬೇಟೆಗಾಗಿಯೇ ಕಾಯುವ ಮ್ಯಾನ್ ಈಟರ್ಸ್ಗಳು ಆಗುತ್ತವೆ ಎಂದು ಕೇಳಿದ್ದೇವೆ. ಆದ್ದರಿಂದ ರುಚಿ ಎಂದು ಎಲ್ಲವನ್ನೂ ತಿನ್ನುವುದಲ್ಲ, ಸಾತ್ವಿಕ ಭಾವನೆಗಳನ್ನು ಪ್ರೇರೇಪಿಸುವ ಸಾತ್ವಿಕ ಆಹಾರದ ಸೇವನೆ ಸಮಾಜದ ಹಿತದೃಷ್ಟಿಯಿಂದ ಬಹಳ

0: ಬೇರಾವ ಪ್ರಾಣಿಗಳನ್ನು ಬೇಟೆಯಾಡದೆ ಮಾನವ ಬೇಟೆಗಾಗಿಯೇ ಕಾಯುವ ಮ್ಯಾನ್ ಈಟರ್ಸ್ಗಳು ಆಗುತ್ತವೆ ಎಂದು ಕೇಳಿದ್ದೇವೆ. ಆದ್ದರಿಂದ ರುಚಿ ಎಂದು ಎಲ್ಲವನ್ನು ತಿನ್ನುವುದಲ್ಲ, ಸಾತ್ವಿಕ ಭಾವನೆಗಳನ್ನು ಪ್ರೇರೇಪಿಸುವ ಸಾತ್ವಿಕ ಆಹಾರದ ಸೇವನೆ ಸಮಾಜದ ಹಿತದೃಷ್ಟಿಯಿಂದ ಬಹಳ ಮುಖ್ಯವೆನಿಸುತ್ತದೆ. ಏಕೆಂದರೆ ಆಹಾರವೂ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಆಹಾರ ಸೇವನೆಯಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ನಿಗದಿತ ಸಮಯದಲ್ಲಿ ಆಹಾರ ಸೇವಿಸುವುದು ಒಳ್ಳೆಯದು. ಅದರ ಜೊತೆಯಲ್ಲಿ ಯಾವಾಗ ಎಷ್ಟು ಆಹಾರ ಸೇವಿಸಬೇಕು ಎಂಬ ಅರಿವೂ ಇರಬೇಕು. ಎಲ್ಲೋ ಓದಿದ ನೆನಪು, ಬೆಳಿಗ್ಗೆ ಶ್ರೀಮಂತನಂತೆ ಊಟ ಮಾಡು, ಮಧ್ಯಾಹ್ನ ಮಧ್ಯಮ ವರ್ಗದವನಂತೆ ಊಟ ಮಾಡು, ರಾತ್ರಿ ಬಡವನಂತೆ ಊಟ ಮಾಡು ಎಂದು. ಆದರೆ ಕೆಲವರು ಜೀವನದಲ್ಲಿ ತದ್ವಿರುದ್ಧವಾಗಿ ಅಳವಡಿಸಿಕೊಂಡು ಮುಂದೆ ಚಿಂತೆ ಮಾಡುವುದಿದೆ. ಬೆಳಿಗ್ಗೆ ವೃತ್ತಿ ಸಂಬಂಧಿತ ಒತ್ತಡಗಳಿಂದ ಒಂದಿಷ್ಟು ಗಬಗಬನೆ ತಿಂದು ಓಡುವ ಜನ ರಾತ್ರಿ ವಿರಾಮವಾಗಿ ಹೊಟ್ಟೆ ತುಂಬ ಉಂಡು ಮಲಗುತ್ತಾರೆ. ವೈದ್ಯಕೀಯ ಶಾಸ್ತ್ರವೂ ಇದನ್ನು ಹಾನಿಕಾರಕ ಎಂದಿದೆ. ರಾತ್ರಿ ಮಲಗುವುದಕ್ಕಿಂತ 3 ಗಂಟೆ ಮೊದಲೇ ಮಿತಾಹಾರ ಸೇವನೆ ಒಳ್ಳೆಯದು ಎನ್ನುತ್ತಾರೆ ವೈದ್ಯರು. ಅಂದರೆ ನಿದ್ರಿಸುವ ಹೊತ್ತಿನಲ್ಲಿ ಹೊಟ್ಟೆ ಬರಿದಾಗಿದ್ದಷ್ಟು ಉತ್ತಮ. ವಿಶ್ವದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಆಹಾರ ಪದ್ಧತಿ ವಿಭಿನ್ನವೂ ವೈವಿಧ್ಯಪೂರ್ಣವೂ ಆಗಿರುತ್ತದೆ. ಒಟ್ಟಿನಲ್ಲಿ ನಾಲಿಗೆಯ ರುಚಿಗೆ ಮನಸ್ಸಿನ ಆಸೆಗೆ ಒಳಗಾಗಿ ಆಹಾರ ಸೇವಿಸಿ ಆರೋಗ್ಯ ಕೆಡಿಸಿಕೊಳ್ಳುವುದಕ್ಕಿಂತ ವಿವೇಕಪೂರ್ಣವಾಗಿ ಹಿತ ಮಿತವಾದ ಸಾತ್ವಿಕ ಆಹಾರ ಸೇವಿಸಿದರೆ ಎಲ್ಲರಿಗೂ ಸುಖ.
1: ಇದುವರೆಗೂ ಮುನಿರಾಜ ರೆಂಜಲ ಅವರಿಂದ ಚಿಂತನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇನ್ನು ಮುಂದೆ ರೈತರಿಗೆ ಸಲಹೆ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ಮೊದಲಿಗೆ ಪ್ರಕಟಣೆಗಳು.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.

ಇಂದ ಬರುವಂಥ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ. ಅದು ಬಿತ್ತನೆಗೆ ಭಾಳ ಸೂಕ್ತವಾಗಿರ್ತದೆ. ಅದೇ ನಾವು ಅದು ಟ್ರುತ್ಫುಲ್ ಸೀಡಾಗಿ ಸರ್ಟಿಫೈಡನ್ನು ಬಿತ್ತಿ ಟ್ರುತ್ಫುಲ್ ಸೀಡ್ಗಳನ್ನ ತೊಗೊಂಡಾಗ ಅದು ಸೇವನೆಗೆ ಸೂಕ್ತ. ಅಂದರೆ ಸಂಸ್ಕರಣೆಗೆ ತೊಗರಿ ಇದ್ದಿದ್ದು ಬೇಳೆ ಆಗೋಂಥದ್ದು, ತೊಗರಿ ಇದ್ದಿದ್ದು ಹಿಟ್ಟಾಗುವಂಥದ್ದು. ಇನ್ನು ಮೌಲ್ಯವರ್ಧನೆ ಅಂತ ಬಂದರೆ ತೊಗರಿ ಇದ್ದಿದ್ದು ಹಿಟ್ಟಾದಾಗ ಎಷ್ಟು ಫೈನ್ ಪೌಡ್ರ್ ಬರುತ್ತೆ, ಅದರಿಂದ ಕುಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ದಾಲ್ ಕಿಚಡಿ ಆಗಿರ್ಬೋದು, ಇನ್ನಿತರ ಸಾಕಷ್ಟು ಪದಾರ್ಥಗಳನ್ನು ನಾವು ಮಾಡುವಂಥದ್ದು ಮೌಲ್ಯವರ್ಧನೆ ಅಂತ ಹೇಳ್ತಾ ಬರ್ತೀವಿ. ಇನ್ನೊಂದು ನಾವು ಸರಿಸಾಮಾನ್ಯವಾಗಿ ನೋಡ್ತಾ ಬಂದರೆ, ಉದಾಹರಣೆಗೆ ಒಂದು ಗೋಧಿ ಅನ್ನೋದು, ಗೋಧಿಯಿಂದ ಏನು ಮಾಡ್ತೀವಿ, ಚಪಾತಿಗಳನ್ನ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಪುರಿ ಮಾಡ್ತೀವಿ, ಸಮೋಸ ಮಾಡ್ತೀವಿ, ಬ್ರೆಡ್ ಮಾಡ್ತೀವಿ, ಮತ್ತು ಗೋಧಿಯನ್ನು ಬಿತ್ತುತ್ತೀವಿ. ಸೊ ಪ್ರತಿಯೊಂದು ಸಹ ನಿರ್ಧಾರ ಆಗೋದು ತಳಿಯ ವೈಶಿಷ್ಟ್ಯತೆ ಮತ್ತು ಅದರ ಗುಣಗಳ ಮೇಲಾಗಿರುತ್ತದೆ. ಮೌಲ್ಯವರ್ಧನೆಗೆ ಯಾವ ತಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಮತ್ತು ಅದರ ಮಾರ್ಕೆಟ್ ಎಲ್ಲಿದೆ, ಯಾವ ತಳಿಗಳನ್ನ ಬಿತ್ತಬೇಕು. ಅಂದರೆ ಉದಾಹರಣೆಗೆ ನಾವು ಬೆಳೆಯುವಂಥ ಗೋಧಿ, ನಾವು ಬೆಳೆಯುವಂಥ ತೊಗರೆ, ನಾವು ಬೆಳೆಯುವಂಥ ಸಜ್ಜೆ, ನಾವು ಬೆಳೆಯುವಂಥ ಬೇಳೆಕಾಳುಗಳು, ನಾವು ಬೆಳೆಯುವಂಥ ಎಣ್ಣೆಕಾಳುಗಳು ಮರು ಮಾರುಕಟ್ಟೆಗೆ ಹೋಗುತ್ತಾ, ಮರು ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ ಅಂತ ನಾವು ಸರಿಯಾಗಿ ತಿಳ್ಕೊಂಡು ಬಿತ್ತನೆ ಮಾಡಿದರೆ ಏನಾಗುತ್ತೆ, ನಮಗೆ ಕಟಾವಿನ ನಂತರ ಸಾಕಷ್ಟು ದಾರಿಗಳು ತೆಗೆದುಕೊಳ್ತವೆ. ನಾವೇನು ಮಾಡ್ತೀವಿ, ಕಟಾವು ಮಾಡಿದ ಮೇಲೆ ಇದು ಎಲ್ಲಿ ಹೋಗಿ ಫಿಟ್ಟಿನ್ ಆಗುತ್ತೆ ಅಣ್ಣ ಕ್ಲಾರಿಟಿನೇ ಗೊತ್ತಿರೋದಿಲ್ಲ. ನಾವು ದಲ್ಲಾಳಿ ಹತ್ರ ಕೊಡೋದು, APMC ತೊಗೊಂಡೋಗಿ ನಿಂತ್ಕೊಳ್ಳೋದು, ಈ ರೀತಿ ಮಾಡ್ತೀವಿ. ನಾವೇನು ಮಾಡಬೇಕು, ಬಿತ್ತುವ ಮುನ್ನ ತಳಿಗಳ ವೈಶಿಷ್ಟ್ಯತೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅದು ನಮ್ಮ ಮಣ್ಣಿಗೆ ಸೂಕ್ತವಾಗಿದೆಯೋ, ನಮ್ಮ ನೀರಿಗೆ ಸೂಕ್ತವಾಗಿದೆಯೋ ಅಂಥೇಳಿ ತಿಳ್ಕೊಂಡು ನಾವು ಮಾಡಬೇಕು. ಇನ್ನು ತರಕಾರಿಗಳಲ್ಲಿ ಉದಾಹರಣೆ ತೊಗೊಳ್ತಾ ಹೋದರೆ, ಟೊಮ್ಯಾಟೊ ಬಿತ್ತೀವಿ, ಟೊಮ್ಯಾಟೊ ಕಟಾವು ಮಾಡ್ತೀವಿ, ಕಟಾವು ಮಾಡಿದಾಗ ಏನು ಬರುತ್ತೆ, ನಾವು ಜವಾರಿ ಟೊಮ್ಯಾಟೊ ಹಾಕಿಬಿಟ್ಟು ರೇಟ್ ಹತ್ತಿಲ್ಲ ಅಂತಂದರೆ, ಜವಾರಿ ಟೊಮ್ಯಾಟೊ ಏನಾಗುತ್ತೆ, ಟೇಬಲ್ ಪರ್ಪಸ್, ಅಂದರೆ ದಿನನಿತ್ಯದ ಉಪಯೋಗಕ್ಕೆ ಹೋಗುವಂಥ ಟೊಮ್ಯಾಟೊ ವೆರೈಟಿಗಳಾಗಿರ್ತವೆ. ಅದೇ ನಾವು ಹೈಬ್ರಿಡ್ಗಳಲ್ಲೂ ಕೆಚಪ್ ಮಾಡೋವಂಥ ಕಂಪ್ನಿಗಳು ಬೈಬ್ಯಾಕ್ ಮಾಡೋವಂಥ ಸಾಧ್ಯತೆಗಳು ಹೈಬ್ರಿಡ್ಗಳಲ್ಲಿ ಜಾಸ್ತಿ. ಸೊ ಹಂಗಾಗಿ ಕೆಚಪ್ ಮಾಡಲಿಕ್ಕೆ ಯಾವ ರೀತಿ ತಳಿಯಾದ ಟೊಮ್ಯಾಟೊಗಳನ್ನ ಬಳಸ್ತಾರೆ, ಆಮೇಲೆ ಬೇರೆ ಕ್ಯಾಂಡೀಸ್ ಮಾಡಲಿಕ್ಕೆ ಯಾವ ರೀತಿಯಾದ ಹಣ್ಣುಗಳ ತಳಿಗಳನ್ನು ಬಳಸ್ತಾರೆ, ಸ್ಕ್ವಾಷ್ ಮಾಡಲಿಕ್ಕೆ ಯಾವ ರೀತಿ ಹಣ್ಣು ತಳಿಗಳನ್ನ ಬಳಸ್ತಾರೆ, ಈ ರೀತಿ ಎಂಡ್ ಪ್ರಾಡಕ್ಟ್ ಅಂದರೆ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಭಾಳ ಒಂದು ಸೂಕ್ತವಾದ ದಾರಿ ರೈತರಿಗೆ ಉಪಯೋಗವಾಗುತ್ತೆ. ಉದಾಹರಣೆಗೆ ಇವತ್ತು ನಾನು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಊರಿಗೆ ಹೋಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿದ್ರೆ ಆ ಊರಿಂದ ಬಸ್ ಹಿಡಿದು ಅವರನ್ನು ಮುಟ್ತೀನಿ. ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಹೋಗಬೇಕು ಅಂತ ಹತ್ತಿದ್ರೆ ಯಾವ ಊರನ್ನು ನಾನು ಮುಟ್ಟೋದಿಲ್ಲ, ಯಾವ ಕೆಲಸವೂ ನಂದಾಗೋದಿಲ್ಲ. ನಾವೇನು ಮಾಡ್ತೀವಿ, ಹೋಗಬೇಕು ಹೋಗಬೇಕು, ಅದೇ ರೀತಿ ಬಿತ್ತಬೇಕು ಬಿತ್ತಬೇಕು, ಕಟಾವಾದ ನಂತರ ನಮ್ಮದು ವಿಚಾರ ಶುರು ಆಗುತ್ತೆ. ಸೊ ರೈತ ಬಂದವರು ಏನು ಮಾಡಬೇಕಂದ್ರೆ, ಕಟಾವಿನ ಆದಮೇಲೆ ವಿಚಾರ ಮಾಡೋಕ್ಕಿಂತ ಬಿತ್ತುವ ಮುನ್ನ ನಾನು ಕಟಾವು ಮಾಡಿದ್ಮೇಲೆ ಇದೇ ಮಾರ್ಕೆಟಿಗೆ ಹೋಗುತ್ತೆ. ಉದಾಹರಣೆಗೆ ನಾವು ಯಾಕ್ರಿ ಹೆಚ್ಚಿಗೆ ಕಬ್ಬನ್ನ ಬೆಳಿತೀವಿ, ಕಬ್ಬು ಕಟಾವಾದ್ಮೇಲೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಯಾಕೆ, ಅವರು ಕಟಾವಾದ್ಮೇಲೆ ತಗೋತಾರೆ, ಆ ಕ್ಲಾರಿಟಿ ನಿಮಗಿದೆ ಅಂತ ಕಬ್ಬು ಬೆಳಿತೀವಿ. ಇತ್ತೀಚೆಗೆ ಬಿಜಾಪುರದಲ್ಲಿ ನೋಡ್ಬೋದು, 5,000 ಹೆಕ್ಟ್ರ್ ಅಷ್ಟು ಅಜ್ವಾನನ್ನು ಬೆಳೀತಾ ಇದ್ದಾರೆ. ಯಾಕೆ, ಅಜ್ವಾನ್ ಹಾರ್ವೆಸ್ಟ್ ಆದಮೇಲೆ ಕರ್ನಲ್ ಫ್ಯಾಕ್ಟ್ರಿಗೆ ಅಥವಾ APMC ಹೋಗುತ್ತೆ, ಮಾರ್ಕೆಟಿಗೆ ಹೋಗುತ್ತೆ. ಸೊ ನಮಗೆ ಕ್ಲಾರಿಟಿ ಇದ್ದರೆ ಯಾವುದು ಎಲ್ಲಿ ಹೋಗ್ಬೇಕನ್ನೋದು ಸರಿಯಾಗಿ ನಮಗೆ ತಿಳಿದಿದ್ರೆ ನಮಗೆ ಉಪಯೋಗ ಆಗುತ್ತೆ. ಈಗ ಗ್ರಾಹಕರು ನಾವು 1,000 ರೂಪಾಯಿಗೆ ಒಂದು ಸಾಮಾನನ್ನು ತಗೋತೀವಂದರೆ ರೈತರಿಗೆ ಅದಕ್ಕೆ 10 ರೂಪಾಯಿ 50 ರೂಪಾಯಿನೂ ಬೀಳ್ದಿರಲ್ಲ. ಸೊ 900 ರೂಪಾಯಿ 950 ರೂಪಾಯಿವರೆಗೂ ಏನಾಗುತ್ತೆ, ಮಧ್ಯವರ್ತಿಗಳು ಅದರ ಉಪಯೋಗಗಳನ್ನ ಪಡೀತಾರೆ. ಸೊ ಹಂಗಾಗಿ ನಾವು ಸರಿಯಾದ ಮಾಹಿತಿನ ತಿಳಿದ್ರೆ ಸರಿಯಾದ ಸ್ಥಳಕ್ಕೆ, ಮಾರುಕಟ್ಟೆಗೆ, ಇಂಡಸ್ಟ್ರಿಗೆ ನಾವು ತಲುಪಿಸಿದ್ರೆ ಏನಾಗುತ್ತೆ, ಗ್ರಾಹಕರು ಜೊತೆಗೆ ರೈತರು ಇಬ್ಬರಿಗೂ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳು, ಧಾನ್ಯಗಳು ಸಿಕ್ಕು, ಇಬ್ಬರೂ ಸಹ ಆರ್ಥಿಕ ಸುಸ್ಥಿರವಾದ ಬದುಕನ್ನು ನಡೆಸಲಿಕ್ಕೆ ಭಾಳ ಉತ್ತಮವಾದ ಮಾರ್ಗ ಅಂತ ಹೇಳಿ ಇವತ್ತಿನ ಒಂದು ಸಲಹೆಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶ್ವೇತಾ ಮನ್ನಿಕೇರಿ, ಗೃಹ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ವತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿಯಾದ ತಳಿಗಳ ಆಯ್ಕೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಲ್ಲಿ ಅದರ ಮಹತ್ವ ಮತ್ತು ಪಾತ್ರಗಳನ್ನು ತಿಳಿದುಕೊಳ್ಬೇಕಂತಂದರೆ, ಯಾಕೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಅಂತಂದರೆ, ಯಾವುದೇ ರೈತ ಏನು ಮಾಡ್ತಾರೆ, ಬೀತ ಬಿತ್ತಿ ಕಟಾವಾದ ನಂತರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಅಥವಾ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು, ಸಂಸ್ಕರಣೆ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬಿತ್ತುವ ಮುನ್ನ ತಳಿಗಳ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಂಡಾಗ, ಉದಾಹರಣೆಗೆ ಈಗ ತೊಗರಿ ಬಿತ್ತುತ್ತಾ ಇದ್ದಾರೆ, ಹೆಸರು ಬಿತ್ತುತ್ತಾ ಇದ್ದಾರೆ, ಸಜ್ಜೆ ಬಿತ್ತಿದ್ದಾರೆ, ಈರುಳ್ಳಿ ಆಗಿರ್ಬೋದು ಮತ್ತು ಕಬ್ಬುಗಳಾಗಿರ್ಬೋದು, ಈ ರೀತಿಯಾದಾಗ ಉದಾಹರಣೆಗೆ ತೊಗರಿನ ನಾವು ತಗೊಂಡಾಗ ಬಿತ್ತನೆಗೆ ಬಿತ್ತಿರುವಂಥ ಬೀಜ ಕಟಾವಾದ ತಕ್ಷಣ ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ, ಮೌಲ್ಯವರ್ಧನೆಗೆ ಹೋಗುತ್ತಾ? ಬಿತ್ತನೆಗೆ ಅಂದರೆ ಉದಾಹರಣೆಗೆ ನಾವು ಫೌಂಡೇಶನ್ ಸೀಡನ್ನು ಬಿತ್ತಿದರೆ ಅದು ಕನ್ವರ್ಟ್ ಆಗಿ ಬೀಜಗಳಾಗಿ ಎಲ್ಲ ಕಟಾವಾದ ಮೇಲೆ ಸರ್ಟಿಫೈಡ್ ಸೀಡ್ ಆದಾಗ ಅದು ಮರು ಬಿತ್ತನೆಗೆ ಸೂಕ್ತವಾದಂಥ

ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಜಾನಪದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ತಿಪ್ಪವ್ವ ಎನ್ ಕೊಪ್ಪದ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪ್ಪವ್ವ ಎನ್ ಕೊಪ್ಪದ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಅದ್ಮೀರೆ ಗಮನಿಸಿ, ಇಂದು ಬೆಳಿಗ್ಗೆ 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಿಯ ಕೇಳುಗ ಬಾಂಧವರೇ, ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು. ಇದು ಆಕಾಶವಾಣಿಯ ವಿಜಯಪುರ FM.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ.

0: ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
1: ನಿಮ್ಮೊಡನಿರುವೆನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ. 200ಕ್ಕೂ ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ ಅಡಿ ಎಐ ಇನ್ ಸ್ಕಿಲ್ ಎಜುಕೇಷನ್ ಎಂಬ ಪ್ರಕಲ್ಪವನ್ನು ರಾಜ್ಯ ಸರ್ಕಾರ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸುತ್ತಿದೆ. ಪ್ರಸ್ತುತ ರಾಜ್ಯದ 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಬೋಧನೆ ಮತ್ತು ಕಲಿಕೆ ಸದ್ಯದಲ್ಲೇ ಜಾರಿಗೊಳ್ಳಲಿದೆ. ಈ ಕುರಿತು ಒಂದು ವರದಿ.
1: 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 381 ಶಾಲೆಗಳನ್ನು ಕೌಶಲ್ಯ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಕಲ್ಪವನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಸ್ತುತ 81 ಸಿಂಗಲ್ ಸೆಕ್ಟರ್ ಶಾಲೆಗಳಲ್ಲಿ ಬ್ಯೂಟಿ ಆಂಡ್ ವೆಲ್ನೆಸ್, ರಿಟೇಲ್ ಹಾಗೂ ಅಪಾರಲ್ ಸೆಕ್ಟರ್ ಚಾಲ್ತಿಯಲ್ಲಿದ್ದು, ಅವುಗಳ ಬದಲಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಎಐ ಅನುಷ್ಠಾನಗೊಳ್ಳುತ್ತಿದೆ. ಒಟ್ಟು 1642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಜಾರಿಗೊಳ್ಳುತ್ತಿದ್ದು, ಕೃತಕ ಬುದ್ಧಿಮತ್ತೆ ತಜ್ಞತೆಯುಳ್ಳ ನುರಿತ ಅತಿಥಿ ಶಿಕ್ಷಕರನ್ನು 20,000 ರೂಪಾಯಿ ಮಾಸಿಕ ಗೌರವ ಧನದೊಂದಿಗೆ ಶಾಲಾ ಸುಧಾರಣೆ ಹಾಗೂ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರ ನೇತೃತ್ವದ ಸಮಿತಿ ನೇಮಕ ಮಾಡಿಕೊಳ್ಳಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕ ನಾರಾಯಣ್ ಭಾಗವತ್.
2: ಜ್ಞಾನದ ಹರವು ನಿರಂತರವಾಗಿ ವಿಸ್ತರಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವು ಕೇವಲ ಸಾಂಪ್ರದಾಯಿಕ ಬೋಧನಾ ಚೌಕಟ್ಟಿಗೆ ಸೀಮಿತವಾಗಿರದೆ ನವೀನತೆಯ ಹೊಸ ಮಜಲನ್ನು ತಲುಪಿದೆ. ತಂತ್ರಜ್ಞಾನ ಆಧಾರಿತ ಬೋಧನೆ ಹಾಗೂ ಕೃತಕ ಬುದ್ಧಿಮತ್ತೆ ಎಐ ಇಂದಿನ ವಿದ್ಯಾರ್ಥಿ ಸಮೂಹಕ್ಕೆ ಜ್ಞಾನಾರ್ಜನೆಯ ಅಮೂಲ್ಯ ರಹದಾರಿಯನ್ನು ಮುಕ್ತಗೊಳಿಸಿವೆ. ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯು ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿ ಒದಗಿಸುವ ಸಾಧನಗಳಾಗದೆ ಅವರ ಬೌದ್ಧಿಕ ಬೆಳವಣಿಗೆಯ ಪ್ರೇರಕ ಶಕ್ತಿಗಳಾಗಿ ರೂಪುಗೊಂಡಿವೆ. ವ್ಯಕ್ತಿಗತ ಕಲಿಕಾ ಸಾಮರ್ಥ್ಯವನ್ನು ವೃದ್ಧಿಸಿ ವಿದ್ಯಾರ್ಥಿಯ ಗ್ರಹಣ

0: ಶಕ್ತಿ ಭಿನ್ನವಾಗಿದ್ದರೂ ಸಹ ಕೃತಕ ಬುದ್ಧಿಮತ್ತೆಯು ಪ್ರತಿಯೊಬ್ಬರ ಆಸಕ್ತಿ ಮತ್ತು ಕಲಿಕಾ ವೇಗಕ್ಕೆ ಅನುಗುಣವಾಗಿ ವಿಷಯವನ್ನ ವಿಶ್ಲೇಷಿಸಿ ವೈಯಕ್ತೀಕರಿಸಿದ ಕಲಿಕೆಯನ್ನ ಸಾಧ್ಯವಾಗಿಸುತ್ತೆ. ಸಂಕೀರ್ಣ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಗಣಿತದ ಜಟಿಲ ಸೂತ್ರಗಳು, ದೃಶ್ಯ ಶ್ರಾವ್ಯ ಮಾಧ್ಯಮಗಳು ಹಾಗೂ 3D ತಂತ್ರಜ್ಞಾನದ ನೆರವಿನಿಂದ ಕಣ್ಣಿಗೆ ಕಟ್ಟುವಂತೆ ಅರ್ಥವಾಗುತ್ತವೆ. ಕಂಠಪಾಠದ ಅನಿವಾರ್ಯತೆ ದೂರವಾಗಿ ಆಳವಾದ ಪರಿಕಲ್ಪನಾತ್ಮಕ ಜ್ಞಾನ ಲಭಿಸುತ್ತೆ. ವಿದ್ಯಾರ್ಥಿಗಳು ಕೇವಲ ಉತ್ತರಗಳನ್ನು ಹುಡುಕುವವರಾಗದೆ ವಿಶ್ಲೇಷಿಸಿ ಪ್ರಶ್ನಿಸುವ ವಿಮರ್ಶಾತ್ಮಕ ಮನೋಭಾವವನ್ನ ಬೆಳೆಸಿಕೊಳ್ಳುತ್ತಿದ್ದಾರೆ. ಈ ತಾಂತ್ರಿಕ ಕ್ರಾಂತಿಯನ್ನ ವಿವೇಕದಿಂದ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ವಿದ್ಯಾರ್ಥಿ ಸಮೂಹವು ಸ್ವಾವಲಂಬಿ, ಜ್ಞಾನಶೀಲ ಹಾಗೂ ಸೃಜನಶೀಲ ನಾಯಕರಾಗಿ ಹೊರಹೊಮ್ಮುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
1: ರಾಷ್ಟ್ರೀಯ ಸಾಂಪ್ರದಾಯಿಕ ಔಷಧ ಸಂಸ್ಥೆ ಹಾಗೂ ಆಯುಷ್ ಇಲಾಖೆ ಆಧುನಿಕ ಔಷಧೀಯ ಸಂಯೋಗದ ಅನುಷ್ಠಾನ, ವೈಜ್ಞಾನಿಕ ಕ್ರಮ ಹಾಗೂ ಸಂಶೋಧನಾ ನೀತಿಗಳ ಬಲವರ್ಧನೆ ಕುರಿತು ಬೆಳಗಾವಿಯಲ್ಲಿ ಉನ್ನತ ಮಟ್ಟದ ಸಭೆ ಆಯೋಜಿಸಿದ್ದವು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಮಹಾನಿರ್ದೇಶಕ ಡಾ ರಾಜೀವ್ ಬೆಹಲ್ ಮತ್ತು ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಕೊಟೇಚಾ ಸೇರಿದಂತೆ ದಿಲ್ಲಿ, ಚೆನ್ನೈ, ಪುಣೆ, ಗೋವಾದ ಉನ್ನತ ಅಧಿಕಾರಿಗಳು ಹಾಗೂ ಸ್ಥಳೀಯ ತಜ್ಞ ವೈದ್ಯರು ರಾಷ್ಟೀಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಮತ್ತು ಆಧುನಿಕ ಔಷಧೀಯ ಸಂಯೋಗ, ಪ್ರಾಯೋಗಿಕ ಬೆಳವಣಿಗೆ ಹಾಗೂ ಸಮಗ್ರ ಔಷಧ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಎರಡು ಆಪ್ಗಳ ಬಿಡುಗಡೆ ಮತ್ತು ಒಡಂಬಡಿಕೆಗಳಿಗೆ ಗಣ್ಯರು ಸಹಿ ಹಾಕಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೀದರ್ ತಾಲೂಕು ನಾಗೂರ ಗ್ರಾಮದ ಕಾಮಧೇನು ಗೋಶಾಲೆಯಲ್ಲಿ ಪರಿಸರ ಸ್ನೇಹಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ ನೀಡಲಾಗುತ್ತಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆ ಸಂದರ್ಭದಲ್ಲಿ ಹಿತಮಿತ ನೀರಿನ ಬಳಕೆ ಉದ್ದೇಶದಿಂದ ವಿಶೇಷ ವಿಸರ್ಜನಾ ಕಿಟ್ ಸಹ ವ್ಯವಸ್ಥೆ ಮಾಡಲಾಗಿದೆ. ಗೋಮಯ ಗಣೇಶ ವಿಗ್ರಹದೊಂದಿಗೆ ಒಂದು ಕುಂಡ ಹಾಗೂ ಎರೆಹುಳು ಗೊಬ್ಬರವನ್ನು ನೀಡಲಾಗುತ್ತದೆ. ಕುಂಡದಲ್ಲಿಯೇ ಗಣೇಶ ಮೂರ್ತಿಯನ್ನು ವಿಸರ್ಜಿಸಿ ಅದೇ ಮಣ್ಣಿನಲ್ಲಿ ಗಿಡ ಬೆಳೆಸಬಹುದಾಗಿದೆ. ಗೋಮಯ ಮತ್ತು ಗೋಮೂತ್ರದಿಂದ ದೈನಂದಿನ ಬಳಕೆಯ 50 ವಿವಿಧ ಉತ್ಪನ್ನಗಳನ್ನು ಕಾಮಧೇನು ಗೋಶಾಲೆಯಲ್ಲಿ ತಯಾರಿಸಲಾಗುತ್ತಿದೆ. ಗೋವುಗಳು ಹಾಗೂ ಪರಿಸರ ಸಂರಕ್ಷಣೆಯನ್ನು ಒಟ್ಟಿಗೆ ಬೆಸೆಯುವ ಗೋಮಯ ಗಣೇಶ ಪರಿಕಲ್ಪನೆ ಗಮನ ಸೆಳೆಯುತ್ತಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ದೇಸಿ ಸೊಪ್ಪುಗಳ ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ವೀಕ್ಷಿಸಿ ಜನ ನಿತ್ಯ ಬಳಸುವ ಮನಸ್ಸು ಮಾಡಿದರು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಂಚಾಲಿತ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಹುಲಿಕಾಡು ರೈತ ಉತ್ಪಾದಕರ ಕಂಪನಿ, ಸಹಜ ಸಮೃದ್ಧ ಹಾಗೂ ಯೂಸಿಂಗ್ ಡೈವರ್ಸಿಟಿ ಸಂಸ್ಥೆಗಳ ಸಹಯೋಗದಲ್ಲಿ ಸೊಪ್ಪು ಮೇಳ ಜರುಗಿತು. ಮೇಳದ ಆಯೋಜಕರಾದ ಮೈಸೂರು ಕಿಸಾನ್ ಮಾಲ್ ನಿರ್ವಾಹಕ ಎಸ್ಆರ್ ಶ್ರೀನಿವಾಸಮೂರ್ತಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: 2 ದಿನಗಳ ಕಾಲ ನಡೆದ ದೇಸಿ ಸೊಪ್ಪು ಮೇಳ ಸಾರ್ವಜನಿಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮೇಳದಲ್ಲಿ 200 ಹೆಚ್ಚು ಬಗೆಯ ಅಪರೂಪದ ಸೊಪ್ಪುಗಳನ್ನು ಪ್ರದರ್ಶಿಸಲಾಗಿದ್ದು ಹೆಗ್ಗಡದೇವನಕೋಟೆ, ಕನಕಪುರ, ನಾಗರಹೊಳೆ, ಕುಂದಗೋಳ, ಕೇರಳದ ವಯನಾಡಿನ ಕೃಷಿಕ ಗುಂಪುಗಳು ಔಷಧೀಯ ಹಾಗೂ ಕಾಡು ಸೊಪ್ಪುಗಳನ್ನು ತಂದಿದ್ದರು. ಮಳೆಯ ಅಭಾವದ ನಡುವೆಯೂ ತಲೆ ಎತ್ತಿ ನಿಂತ ಬಗೆ ಬಗೆಯ ಸೊಪ್ಪುಗಳ ವೈವಿಧ್ಯವನ್ನು ನೋಡಿ ಗ್ರಾಹಕರು ಬೆರಗಾದರು. ಮೇಳದ ಕೊನೆಯ ದಿನವಾದ ಭಾನುವಾರ ಮೈಸೂರಿನ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಧ್ಯಾಹ್ನದ ಹೊತ್ತಿಗೆ ರೈತರು ತಂದಿದ್ದ ತರಹವಾರಿ ಸೊಪ್ಪುಗಳು ಖಾಲಿಯಾದವು. 2 ದಿನ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬಾ ಖುಷಿ ಪಟ್ಟರು. ಸೀಗೆ ಸೊಪ್ಪಿಗೆ ವಿಶೇಷ ಬೇಡಿಕೆ ಇದ್ದು ನಮ್ಮ ಊರಿನ ಬೇಲಿಯಲ್ಲಿ ತಾನಾಗೆ ಬೆಳೆಯುವ ಸೀಗೆ ಸೊಪ್ಪು ಕಂತೆಗೆ 100 ರೂಪಾಯಿಗೆ ಮಾರಾಟವಾಯಿತು ಎಂದು ನೀಲಮ್ಮನವರು ಖುಷಿ ಪಟ್ಟರು. ಹುಲಿಕಾಡಿ ರೈತ ಕಂಪನಿಯು ತಂದಿದ್ದ 2 ಮೂಟೆ ಬೆರಕೆ ಸೊಪ್ಪು ಬೇಗನೆ ಖಾಲಿಯಾಗಿ ಅವರು ಸಹ ಸಂಭ್ರಮಿಸಿದರು. ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಖ್ಯಾತಿಯ ಮುರಳೀಧರ ಗುಂಗರಮಳೆ ಅವರು ವಿವಿಧ ಬಗೆಯ ಸೊಪ್ಪುಗಳ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಹಾಗೂ ಇಕೋಸ್ಪೇಸ್ನ ಶ್ರೀವತ್ಸರ್ ಅವರು ಕೆಲವು ಔಷಧಿಯ ಸೊಪ್ಪುಗಳ ಬಗ್ಗೆ ಮಾಹಿತಿ ನೀಡಿದರು. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಂತಹ ಆಸಕ್ತರು ತಮ್ಮಲ್ಲ ಸೊಪ್ಪಿನ ಮೇಳ ನಡೆಸುವಂತೆ ಕೋರಿಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು.
1: ನಿಯಮಬಾಹಿರ ಔಷಧ ಸಂಗ್ರಹಣೆ ಮತ್ತು ವಿತರಣೆ ಹಿನ್ನೆಲೆ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಔಷಧ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳು ಪರವಾನಗಿ ಇಲ್ಲದ ಬೆಂಗಳೂರಿನ ಇ ಕಾಮರ್ಸ್ ಸಂಸ್ಥೆಗಳ ಗೋದಾಮುಗಳ ಮೇಲೆ ದಾಳಿ ನಡೆಸಿ ಭಾರೀ ಪ್ರಮಾಣದ ಔಷಧಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆನೇಕಲ್ನಲ್ಲಿ 245,352 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ವಶಪಡಿಸಿಕೊಂಡಿದೆ. ದೇವನಹಳ್ಳಿಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ 157,000 ರೂಪಾಯಿ ಮೌಲ್ಯದ ಔಷಧಗಳನ್ನು ತಂಡ ಜಪ್ತಿ ಮಾಡಿದೆ. 2029 ವೇಳೆಗೆ ನಶೆ ಮುಕ್ತ ಭಾರತ ನಿರ್ಮಾಣದ ಗುರಿ ಹೊಂದಲಾಗಿದ್ದು ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ಬಳಕೆ ಮೇಲೆ ನಿಗಾ ವಹಿಸಲು ಉನ್ನತ ಕಾರ್ಯಪಡೆ ರಚಿಸಲಾಗಿದೆ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗೋವಾದಲ್ಲಿ ತಿಳಿಸಿದ್ದಾರೆ. ನಿಧಾನ್ ಪೋರ್ಟಲ್ ಮೂಲಕ ಮಾದಕ ವಸ್ತು ಜಾಲದ ಆರೋಪಿಗಳ ಡೇಟಾಬೇಸ್ ತಯಾರಿಸಲಾಗುತ್ತಿದೆ. 10,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಶಾಮುಕ್ತಿ ಕೇಂದ್ರಗಳನ್ನು ದೇಶಾದ್ಯಂತ ಹೆಚ್ಚಿಸಲಾಗುತ್ತಿದ್ದು 1,00,000 ನಶಾಮುಕ್ತಿ ಮಿತ್ರರನ್ನು ರೂಪಿಸಲಾಗುತ್ತಿದೆ ಎಂದರು. 7ನೇ ಅಂತಾರಾಷ್ಟೀಯ ನೀಲಿ ಆಗಸಕ್ಕಾಗಿ ಶುದ್ಧಗಾಳಿಯ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಸ್ವಚ್ಛ ಮತ್ತು ಹಸಿರು ಇಂಧನ ಬಳಕೆ, ಆರ್ಥಿಕ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ವಿಶ್ವ ಕರಾವಳಿ ಪಕ್ಷಿಗಳ ದಿನಾಚರಣೆ ಹಿನ್ನೆಲೆ ವಿವಿಧೆಡೆ ಮಕ್ಕಳಿಗಾಗಿ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮಗಳು ಜರುಗಿದವು. ಕನ್ನಡದ ಪ್ರಥಮ ರಾಷ್ಟ್ರಕವಿ ಮಂಜೇಶ್ವರದ ಎಂ ಗೋವಿಂದಪೈ ಅವರ ಪುಣ್ಯತಿಥಿ ಹಿನ್ನೆಲೆ ಸಾಹಿತ್ಯಾಸಕ್ತರು ಅವರ ಕೊಡುಗೆಗಳನ್ನು ಸ್ಮರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 1,642 ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕೌಶಲ್ಯ ಶಿಕ್ಷಣ ಪ್ರಕಲ್ಪ ಶೀಘ್ರ ಜಾರಿಗೆ. ಬೆಳಗಾವಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಸಭೆ ಫಲಪ್ರದ. ಬೀದರ್ ತಾಲೂಕು ನಾಗೂರಾದ ಕಾಮಧೇನು ಗೋಶಾಲೆಯಲ್ಲಿ ಗೋಮಯ ಗಣೇಶ ಮೂರ್ತಿಗಳಿಗೆ ಅಂತಿಮ ರೂಪ. ಮೈಸೂರಿನಲ್ಲಿ ದೇಸಿ ಸೊಪ್ಪುಗಳ ಮೇಳ ಯಶಸ್ವಿ, 200ಕ್ಕೂ ಹೆಚ್ಚು ಸೊಪ್ಪುಗಳ ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
6: ಆಕಾಶವಾಣಿ ವಿಜಯಪುರ ಭಾವಗೀತೆಗಳ ಕಾರ್ಯಕ್ರಮ ಇನ್ನು ಮುಂದೆ. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ವಿ.ಸಿ. ಐರ್ಸಂಗ್ ಅವರ ರಚನೆಯ ಗೀತೆಗಳು ಮೂಡಿಬರಲಿವೆ. ಮೊದಲಿಗೆ ಕೇಳಿಬರಲಿರುವ ಭಾವಗೀತೆಯನ್ನು ಹಾಡಿದ್ದಾರೆ ಶ್ರೀಕಾಂತ್ ಕುಲಕರ್ಣಿ ಹಾಗೂ ಗಾಯತ್ರಿ ದೇಶಪಾಂಡೆಯವರು.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಪ್ರಸಾರವಾದ ಭಾವಗೀತೆಗಳ ರಚನೆಯನ್ನ ಮಾಡಿದವರು ವಿ.ಸಿ. ಐರ್ಸಂಗ್ ಅವರು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಆಕಾಶವಾಣಿಯ ವಿಷಯಪುರ ಎಫ್ಎಂ ಇದೀಗ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನಾನು ಟೈಮ್ ಮಷೀನ್ ಹೊಂಟೆ, ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
5: ಅಪ್ಪ ಅಪ್ಪ ಡೈನೋಸಾರ್.
4: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
5: ಡೈನೋಸಾರ್ ಎಲ್ಲಿ?
6: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
4: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ನಮ್ಮ ಮನುಷ್ಯ.
6: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
4: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
7: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
8: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
0: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನಡ್ತೀನಿ.

0: ತಿನ್ನಿ ತಿನ್ನಾಲು ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
1: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
2: ಆಕಾಶವಾಣಿಯ ವಿಜಯಪುರ FM ಕೇಂದ್ರವಿದು. ಇನ್ನು ಮುಂದೆ ಸರಿಯಾಗಿ

0: ಆಕಾಶವಾಣಿ ಕೇಳುಗರೆ ಗಮನಿಸಿ, ಇಂದು ಬೆಳಿಗ್ಗೆ 8:30 ಆಯುಷ್ವಾಣಿ ಕಾರ್ಯಕ್ರಮದಲ್ಲಿ ದಿನಚರ್ಯ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಾಯೋಜಕರು ಆಯುಷ್ ವಿಭಾಗ, ಕರ್ನಾಟಕ ರಾಜ್ಯ ಸರ್ಕಾರ. ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ಏಷ್ಯನ್ ಕಪ್ ಫುಟ್ಬಾಲ್, 20 ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯವು ಹೊಸ ಎತ್ತರಕ್ಕೆ ತಲುಪಿದ್ದು, ಉಭಯ ದೇಶಗಳು ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಪಿಎಸ್ ಸ್ವಾಮಿನಾರಾಯಣ್ ಹಿಂದೂ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಅವರು, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರಕ್ಷಣೆ, ಬಾಹ್ಯಾಕಾಶ ಹಾಗೂ ಹವಾಮಾನ ವೈಪರೀತ್ಯ ನಿಯಂತ್ರಣ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ನೂತನ ಶಕ್ತಿಯೊಂದಿಗೆ ಮುನ್ನಡೆಯುತ್ತಿವೆ ಎಂದು ಹೇಳಿದರು. 2026 ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತಾ ವರ್ಷವಾಗಿ ಆಚರಿಸಲಾಗುತ್ತಿದ್ದು, ಉಭಯ ದೇಶಗಳ ಈ ಐತಿಹಾಸಿಕ ನಂಟು ಸುದೀರ್ಘ ಸಾಂಸ್ಕೃತಿಕ ಹಾಗೂ ರಾಜಕೀಯ ಅಡಿಪಾಯದ ಮೇಲೆ ನಿಂತಿದೆ ಎಂದರು. ಫ್ರೆಂಚ್ ವಿದ್ವಾಂಸರಿಂದ ಸಂಸ್ಕೃತ ಪ್ರಸಾರ, ರೋಮ್ಯಾನ್ ರೋಲ್ಯಾಂಡ್ ಅವರ ಸಾಹಿತ್ಯ ಹಾಗೂ ಐಫೆಲ್ ಟವರ್ ಎದುರು ನಡೆಯುವ ಯೋಗ ದಿನಾಚರಣೆಗಳು ಭಾರತ ಫ್ರಾನ್ಸ್ ನಡುವಿನ ನಿಕಟ ಸಾಂಸ್ಕೃತಿಕ ಬೆಸುಗೆಗೆ ಸಾಕ್ಷಿಯಾಗಿವೆ ಎಂದು ಪ್ರಧಾನಿ ಸ್ಮರಿಸಿದರು. ಮೇಡ್ ಇನ್ ಇಂಡಿಯಾ ಹಾಗೂ ಬಿಲ್ಟ್ ಇನ್ ಫ್ರಾನ್ಸ್ ಮಾದರಿಯಲ್ಲಿ ಭಾರತದ ಸಾಂಪ್ರದಾಯಿಕ ಶಿಲ್ಪಕಲೆ ಮತ್ತು ಫ್ರಾನ್ಸ್ನ ಆಧುನಿಕ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಮ್ಮಿಲನವಾಗಿ ಈ ಮಂದಿರ ನಿರ್ಮಾಣಗೊಂಡಿದೆ. ದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಸಂಭವಿಸಿದ ಬಹುಮಟಡಿ ಕಟ್ಟಡ ಕುಸಿದ ದುರಂತಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದು, ಕಟ್ಟಡದ ಮಾಲೀಕರ ವಿರುದ್ದ ಎಫ್ಐಆರ್ ದಾಖಲಿಸಲು ನಿರ್ದೇಶಿಸಿದ್ದಾರೆ. ಸ್ಥಳ ಪರಿಶೀಲನೆ ಹಾಗೂ ಪ್ರಾಥಮಿಕ ವರದಿ ಪಡೆದ ನಂತರ ಮುಖ್ಯಮಂತ್ರಿಗಳ ಕಾರ್ಯಾಲಯ ಈ ನಿರ್ಧಾರ ಪ್ರಕಟಿಸಿದ್ದು, ಈ ಗಂಭೀರ ದುರಂತಕ್ಕೆ ಕಾರಣರಾದವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ನಿನ್ನೆ ತಡರಾತ್ರಿ ಮತ್ತೊಂದು ಮೃತದೇಹ ಪತ್ತೆಯಾಗುವುದರೊಂದಿಗೆ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿಕೆಯಾಗಿದೆ. ಎನ್ಡಿಆರ್ಎಫ್, ಅಗ್ನಿಶಾಮಕ ದಳ ಹಾಗೂ ದೆಹಲಿ ಪೊಲೀಸರು ಸ್ಥಳದಲ್ಲಿ ಬಿದ್ದಿರುವ ಅವಶೇಷಗಳನ್ನು ತೆರವುಗೊಳಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿ ಮುಖ್ಯಮಂತ್ರಿ, ಪೊಲೀಸ್ ಆಯುಕ್ತರು ಹಾಗೂ ಎನ್ಡಿಆರ್ಎಫ್ ಮಹಾನಿರ್ದೇಶಕರೊಂದಿಗೆ ಮಾತನಾಡಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದು, ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೇಯಿಂಗ್ ಗೆಸ್ಟ್ ನಿಲಯವಾಗಿ ಬಳಕೆಯಾಗುತ್ತಿದ್ದ ಈ ಕಟ್ಟಡದ ತಳಮಹಡಿಯಲ್ಲಿ ನಿನ್ನೆ ಮಧ್ಯಾಹ್ನ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದಾಗ ಕಟ್ಟಡ ಕುಸಿದು ಬಿದ್ದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯ ಬೆನ್ನಲ್ಲಿ 4 ಹೆಚ್ಚು ಮಹಡಿಗಳನ್ನು ಹೊಂದಿರುವ ಎಲ್ಲ ಅಕ್ರಮವಾಗಿ ನಿರ್ಮಿತ ಕಟ್ಟಡಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೀಲ್ ಮಾಡಲು ದೆಹಲಿ ಮೇಯರ್ ಪ್ರವೇಶ್ ವಾಹಿ ಆದೇಶಿಸಿದ್ದು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ಹಾಗೂ ಪ್ರದೇಶದಲ್ಲಿ ಹೆಚ್ಚಿದ ಆತಂಕದಿಂದಾಗಿ ದೆಹಲಿ ವಿಶ್ವವಿದ್ಯಾಲಯದ ವೆಂಕಟೇಶ್ವರ ಕಾಲೇಜಿಗೆ ಇಂದು ರಜೆ ಘೋಷಿಸಲಾಗಿದ್ದು, ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ತನ್ನ ತರಗತಿ ಕೊಠಡಿಗಳಲ್ಲಿ ತಾತ್ಕಾಲಿಕ

0: ವೈಯಕ್ತಿಕ ವಸತಿ ಕಲ್ಪಿಸಿದೆ. ಜೊತೆಗೆ ಆರ್ಯಭಟ್ಟ ಕಾಲೇಜು ಕೂಡ ಇಂದು ಬೋಧನಾ ಚಟುವಟಿಕೆಗಳನ್ನು ಅಮಾನತುಗೊಳಿಸಿದ್ದು ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ತಾತ್ಕಾಲಿಕ ವಸತಿ ನಿಲಯವಾಗಿ ಪರಿವರ್ತಿಸಿ ನೆರವು ಹಸ್ತ ಚಾಚಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ಕುಗ್ಗಿಸಲಾಗುತ್ತಿದೆ ಎಂಬ ಮಾಧ್ಯಮ ವರದಿಗಳು ಹಾಗೂ ವದಂತಿಗಳಿಗೆ ಇಸ್ರೋ ಸ್ಪಷ್ಟನೆ ನೀಡಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಇಸ್ರೋ, ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸುವುದಿಲ್ಲ ಹಾಗೂ ಅದರ ಮಹತ್ವವೇನು ಕಡಿಮೆಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯು ಭಾರತದ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಇಸ್ರೋ ಇನ್ನಷ್ಟು ತೀವ್ರವಾಗಿ ಗಮನಹರಿಸಲು ನೆರವಾಗಲಿದೆ ಎಂದು ತಿಳಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳನ್ನು ಖಾಸಗೀಕರಣ ಎಂದು ನೋಡದೆ ಬಾಹ್ಯಾಕಾಶ ವ್ಯವಸ್ಥೆಯ ವಿಸ್ತರಣೆ ಮತ್ತು ಸಾಮರ್ಥ್ಯ ವೃದ್ಧಿ ಎಂದು ಗ್ರಹಿಸಬೇಕು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಭಾರತೀಯ ಉದ್ಯಮಗಳು ಬೆಳೆದಂತೆ ಪಕ್ವವಾದ ಹಾಗೂ ವಿಸ್ತರಿಸಬಹುದಾದ ತಂತ್ರಜ್ಞಾನ ಚಟುವಟಿಕೆಗಳನ್ನು ಕೈಗಾರಿಕೆಗಳೇ ಕೈಗೆತ್ತಿಕೊಳ್ಳಲಿವೆ. ಇದರಿಂದ ಬೃಹತ್ ಪ್ರಮಾಣದ ಉತ್ಪಾದನೆ, ವಾಣಿಜ್ಯೀಕರಣ ಹಾಗೂ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶ ಸಾಧ್ಯವಾಗಲಿದೆ. ಈ ಮೂಲಕ ಇಸ್ರೋದ ಅತ್ಯುತ್ತಮ ವಿಜ್ಞಾನಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿ ಮುಂದುವರೆದ ಸಂಶೋಧನೆಗಳು, ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಯೋಜನೆಗಳತ್ತ ಪೂರ್ಣ ಗಮನ ಹರಿಸಲು ಸಾಧ್ಯವಾಗುತ್ತದೆ ಎಂದು ಇಸ್ರೋ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಗೆ ತಲುಪಿದ್ದು ದುಬೈನಲ್ಲಿ ನಡೆಯುತ್ತಿರುವ ವಾರ್ಷಿಕ ಹೂಡಿಕೆ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯವನ್ನು ಪ್ರಮುಖ ಹೂಡಿಕೆ ತಾಣವನ್ನಾಗಿ ಬಿಂಬಿಸುವ ಉದ್ದೇಶದಿಂದ ಜಾಗತಿಕ ಹೂಡಿಕೆದಾರರೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಜವಳಿ, ಕೃತಕ ಬುದ್ಧಿಮತ್ತೆ, ಕೃಷಿ, ಆಹಾರ ಸಂಸ್ಕರಣೆ, ಗಣಿಗಾರಿಕೆ ಹಾಗೂ ಸರಕು ಸೇರಿದಂತೆ ವಿವಿಧ ವಲಯಗಳಲ್ಲಿ ಹೂಡಿಕೆ ಆಕರ್ಷಿಸಿ ಯುವಜನತೆಗೆ ವ್ಯಾಪಕ ಉದ್ಯೋಗಾವಕಾಶ ಸೃಷ್ಟಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ಅವರು ಅರಬ್ ಸಂಸತ್ತಿನ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಅಲ್ ಯಮ್ಮಾಹಿ ಅವರನ್ನು ಭೇಟಿಯಾಗಿ ಮುಂಬರುವ ಮಧ್ಯಪ್ರದೇಶದಲ್ಲಿ ಆಯೋಜನೆಗೊಳ್ಳುತ್ತಿರುವ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಗೆ ಆಗಮಿಸುವಂತೆ ಆಹ್ವಾನ ನೀಡಿದರು. ಮುಂಬರುವ ದಿನಗಳಲ್ಲಿ ಹೊರ್ಮುಜ್ ಜಲಸಂಧಿಯ ಹೊರಭಾಗದಲ್ಲಿ ಹೊಸ ನಿರ್ಬಂಧಿತ ವಲಯವನ್ನು ಘೋಷಿಸುವುದಾಗಿ ಇರಾನ್ನ ಉನ್ನತ ಭದ್ರತಾ ಅಧಿಕಾರಿ ಪ್ರಕಟಿಸಿದ್ದು, ತಮ್ಮ ದೇಶದ ಸಮನ್ವಯವಿಲ್ಲದೆ ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಹಡಗುಗಳನ್ನು ಇರಾನ್ ನಿಷೇಧಿತ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಮೆರಿಕ ನೌಕಾಪಡೆಯ ತಡೆಗೋಡೆ ರೇಖೆಯಿಂದ ಪ್ರಾರಂಭವಾಗುವ ಈ ವಲಯ ಪರ್ಷಿಯನ್ ಕೊಲ್ಲಿಯ ಕೆಲವು ಭಾಗಗಳವರೆಗೆ ವಿಸ್ತರಿಸಲಿದೆ. ಜಲಸಂಧಿಯ ಕಡೆಗೆ ಎರಡು ಕಡೆಯಿಂದ ಚಲಿಸುವ ಮತ್ತು ಈ ವಲಯವನ್ನು ಪ್ರವೇಶಿಸುವ ಹಡಗುಗಳು ನಿರ್ಬಂಧವನ್ನು ಎದುರಿಸಬೇಕಾಗುತ್ತದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಬಿಹಾರ ಹಾಗೂ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಹಾರದಲ್ಲಿ ಗಂಗಾ, ಗಂಡಕಿ ಮತ್ತು ಕೋಸಿ ಸೇರಿದಂತೆ ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಗಂಗಾ ನದಿಯ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆ ನದಿಯ ಕೆಳಪಾತ್ರದ ಪ್ರದೇಶಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಲಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲೂ ಪ್ರವಾಹ ಪರಿಸ್ಥಿತಿ ಇದ್ದು ರಾಜ್ಯದ 24 ಜಿಲ್ಲೆಗಳು ಜಲಾವೃತಗೊಂಡಿವೆ. ಮಳೆ ಸಂಬಂಧಿತ ಅವಘಡಗಳಿಂದ 5 ಮಂದಿ ಮೃತಪಟ್ಟಿದ್ದಾರೆ. ಈ ನಡುವೆ ಮುಂಬರುವ 2 ದಿನಗಳಲ್ಲಿ ಬಿಹಾರ, ಪೂರ್ವ ಉತ್ತರ ಪ್ರದೇಶ, ಪೂರ್ವ ಮಧ್ಯಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ತಾಷ್ಕೆಂಟ್ನಲ್ಲಿ ನಿನ್ನೆ ನಡೆದ ತಮ್ಮ ಅಂತಿಮ ಅರ್ಹತಾ ಪಂದ್ಯದಲ್ಲಿ ಭಾರತ ಫುಟ್ಬಾಲ್ ತಂಡ ಬಾಂಗ್ಲಾದೇಶ ವಿರುದ್ಧ 3-0 ಗೋಲುಗಳ ಭರ್ಜರಿಯ ಸಾಧಿಸುವ ಮೂಲಕ 20 ವರ್ಷಗಳ ನಂತರ AFC 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆದುಕೊಂಡಿದೆ. ಬಿ ಗುಂಪಿನ ರೋಚಕ ಪಂದ್ಯದಲ್ಲಿ ಭಾರತದ ಡ್ಯಾನಿ ಮೈತೇಯ್, ಲೈಶ್ರಾಮ್, ಮಿಶೆಲ್ ಯಾದವ್ ಹಾಗೂ MD ಅರ್ಬಾಶ್ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ 3 ಪಂದ್ಯಗಳಿಂದ ಭಾರತ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದೆ. ಭಾರತ ತಂಡ ಕೊನೆಯ ಬಾರಿ 2006ರಲ್ಲಿ ಈ ಪಂದ್ಯಾವಳಿಯಲ್ಲಿ ಆಡಿತ್ತು. AFC 20 ವರ್ಷದೊಳಗಿನವರ ಏಷ್ಯನ್ ಕಪ್ ಟೂರ್ನಿ 2027ರ ಮಾರ್ಚ್ 24ರಿಂದ ಏಪ್ರಿಲ್ 10ರವರೆಗೆ ಚೀನಾದಲ್ಲಿ ನಡೆಯಲಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ

0: ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೆ ಜಿ ಟಿಂಗ್ ಮತ್ತು ರೆನ್ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17 ಅಂತರದಲ್ಲಿ ಪರಾಭವಗೊಳಿಸಿತು. ಈ ಗೆಲುವಿನೊಂದಿಗೆ ಚೀನಾ ಮಾಸ್ಟರ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಚೊಚ್ಚಲ ಸ್ವರ್ಣ ಪದಕ ತಂದುಕೊಟ್ಟ ಕೀರ್ತಿಗೆ ಸಾತ್ವಿಕ್ ಚಿರಾಗ್ ಜೋಡಿ ಭಾಜನವಾಗಿದೆ. ಇದು ಈ ಇಬ್ಬರು ಆಟಗಾರರ ವೃತ್ತಿ ಜೀವನದ 10ನೇ DWF ವಿಶ್ವ ಟೂರ್ ಪ್ರಶಸ್ತಿಯಾಗಿದೆ. ಈ ಭಾರತೀಯ ಜೋಡಿ ಇದಕ್ಕೂ ಮುನ್ನ 2023 ಹಾಗೂ 2025 ಚೀನಾ ಮಾಸ್ಟರ್ಸ್ನಲ್ಲಿ ರನ್ನರ್ಅಪ್ ಆಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6ಕ್ಕೆ ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. IFC 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿಯ ವಿಜಯಪುರ FM ಸಮಯ ಬೆಳಗಿನ 7:45:28. ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೊಂದು ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಆರಂಭದಲ್ಲಿ ಮೂಡಿಬರಲಿರುವ ಗೀತೆ ಶ್ರೀಶೈಲ ಮಹಾತ್ಮೆ ಚಿತ್ರದ್ದು.

ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Schools in Delhi to remain closed on Friday for BRICS summits. That's the Times of India. And finally, the Statesman quoting Brazilian football legend and 2002 FIFA World Cup winning captain Cafu as saying, need to promote football alongside education from school level. And with that, it's back to you, Abhishek.
1: Thank you, Renu. And now, before we end the bulletin, the headlines once again. Prime Minister Narendra Modi says India-France strategic partnership is special because it rests upon strong foundation of long-standing cultural and political connections. Delhi Chief Minister Rekha Gupta orders magisterial inquiry into Satyaniketan building collapse incident. FIR lodged against building owner. ISRO says space sector reforms aimed at creating larger, stronger and globally competitive Indian space ecosystem, and it should be seen as ecosystem expansion and capability multiplication rather than privatization. Union Home Minister Amit Shah to chair 20th meeting of the Western Zonal Council at Panaji in Goa today. OPEC plus countries decide to keep oil production target for October unchanged. And in football, India qualify for the AFC Under 20 Asian Cup after 20 years following 3-0 victory over Bangladesh. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ದಿನಚರ್ಯದ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಕೇಳಿ ಆಯುಷ್ ವಾಣಿ.
4: ನಮಸ್ತೆ. ದಿನಚರ್ಯ ಅಂದ್ರೆ ಆಯುರ್ವೇದದಲ್ಲಿ ಪ್ರತಿದಿನ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಳಲು ಏನೇನ್ ಮಾಡಬೇಕು ಅನ್ನೋ ವಿಷಯಗಳನ್ನ ವರ್ಣಿಸಲಾಗಿದೆ. ಅದರಲ್ಲಿ ಮೊದಲನೆಯದಾಗಿ ಪ್ರತಿದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಸೂರ್ಯನ ಉದಯಕ್ಕಿಂತ 1.5 ಗಂಟೆ ಮುಂಚೆ ಹೇಳ್ತಕ್ಕಂಥ ಅಭ್ಯಾಸಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮಗೆ ವಾತಾವರಣದಲ್ಲಿ ಸಿಗ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತದೆ ಮತ್ತು ನಮ್ಮ ಜ್ಞಾನ ವೃದ್ಧಿಗೆ ಈ ಬೆಳಗಿನ ಸಮಯ ಅತ್ಯಂತ ಉಪಯುಕ್ತವಾಗಿದೆ. ಎರಡನೆಯದಾಗಿ ಮಲೋತ್ಸರ್ಗ, ಮಲವಿಸರ್ಜೆಯನ್ನ ಸ್ವಾಭಾವಿಕವಾಗಿ ಸರಿಯಾದ ಕ್ರಮದಲ್ಲಿ ಮಾಡತಕ್ಕಂಥದ್ದು. ನಂತರ ದಂತಧಾವನ ಅಂದರೆ ಹಲ್ಲುಗಳನ್ನ ಉಚ್ಚತಕ್ಕಂಥದ್ದು. ಹಲ್ಲುಗಳನ್ನ ನಾವು ಕಷಾಯ ಮತ್ತು ತಿಕ್ತರಸ ಇರ್ತಕ್ಕಂಥ ಮರದ ಕಡ್ಡಿಗಳು ಅಂದರೆ ಕಿರುಬೆರಳಿನ ಗಾತ್ರದ ಕಡ್ಡಿಗಳನ್ನು ಒಂದು ಭಾಗದಲ್ಲಿ ಬ್ರಷ್ ರೀತಿಯಾಗಿ ಮಾಡಿಕೊಂಡು ಉಪಯೋಗಿಸುವುದರಿಂದ ದಂತ ಶುಚಿತ್ವವನ್ನು ಕಾಪಾಡಬಹುದು ಅಂತ ದಂತಧಾವನದಲ್ಲಿ ಹೇಳಿರ್ತಾರೆ. ಅಂದರೆ ಈ ದಂತಧಾವನಕ್ಕಾಗಿ ನಾವು ಅಪಮಾರ್ಗ, ಕದಿರ, ಹೊಂಗೆ ಮರದ ಕಡ್ಡಿ ಅಥವಾ ಉತ್ತರಾಣಿ ಕಡ್ಡಿ ಅಥವಾ ಕದಿರ ಮರದ ಕಡ್ಡಿಗಳನ್ನ ಅಥವಾ ಬೇವಿನ ಮರದ ಕಡ್ಡಿಯನ್ನ ದಂತಧಾವನಕ್ಕೆ ಉಪಯೋಗಿಸಬಹುದು. ನಂತರ ನಸ್ಯ, ನಸ್ಯ ಅಂದ್ರೆ ಮೂಗಿಗೆ ಎಣ್ಣೆಯನ್ನ ಬಿಟ್ಕೊಳ್ತಕ್ಕಂಥದ್ದು, ಅಂದ್ರೆ ಔಷಧಿಯುಕ್ತ ಅಣುತೈಲವನ್ನ ಎರಡೂ ಹೊರಳೆಗೂ ಬಿಟ್ಟುಕೊಳ್ಳೋದ್ರಿಂದ ಮೂಗಿನಲ್ಲಿ ಉತ್ಪತ್ತಿಯಾದಂತಹ ದೋಷಗಳನ್ನ ಹೊರಹಾಕೋದ್ರಿಂದ ಮೂಗು, ಕಣ್ಣು ಮತ್ತೆ ಕೂದಲಿನಲ್ಲಿ ಬರ್ತಕ್ಕಂಥ ದೋಷಗಳು ಅಥವಾ ರೋಗಗಳನ್ನ ತಡೆಗಟ್ಟಬಹುದಾದ ಒಂದು ವಿಧಾನ ಆಗಿದೆ. ಅದರ ನಂತರ ಗಂಡೂಷ ಅಂತ ಕರಿತೇವೆ. ಗಂಡೂಷ ಅಂದ್ರೆ ಔಷಧೀಯ ಗುಣವುಳ್ಳಂತಹ ಕಷಾಯ ದ್ರವ್ಯಗಳನ್ನ ಅಥವಾ ಎಣ್ಣೆಯನ್ನ ಬಾಯಿಯಲ್ಲಿ ಹಾಕಿಕೊಂಡು ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಇಟ್ಟುಕೊಂಡು ನಂತರ ಅದನ್ನ ಉಗಿತಕ್ಕಂಥ ಕ್ರಿಯೆಗೆ ಗಂಡೂಷ ಅಂತ ಹೇಳ್ತೇವೆ. ಇದು ಸಹ ಬಾಯಿಯ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಇರುತ್ತದೆ. ತದನಂತರ ಅಭ್ಯಂಗ, ಅಭ್ಯಂಗ ಅಂದ್ರೆ ದೇಹಕ್ಕೆ ಎಣ್ಣೆಯನ್ನ ಹಚ್ಚಿಕೊಳ್ತಕ್ಕಂಥದ್ದು. ಎಳ್ಳಿನ ಎಣ್ಣೆಯನ್ನಾದರೂ ಉಪಯೋಗಿಸಬಹುದು ಅಥವಾ ಕೊಬ್ಬರಿ ಎಣ್ಣೆಯನ್ನಾದರೂ ಉಪಯೋಗಿಸಬಹುದು. ಈ ರೀತಿ ಎಣ್ಣೆಯನ್ನ ತೆಗೆದುಕೊಂಡು ದೇಹಕ್ಕೆ ಪೂರ್ಣ ಹಚ್ಚಿಕೊಳ್ಳೋದ್ರಿಂದ ದೇಹದಲ್ಲಿ ವಾತದ ಅಂಶ ಕಮ್ಮಿ ಮಾಡಲು ಅತ್ಯಂತ ಉಪಯುಕ್ತವಾಗಿದೆ. ಅಭ್ಯಂಗನದ ನಂತರ ಪ್ರತಿದಿನ ವ್ಯಾಯಾಮವನ್ನ ಆಚರಿಸಲೇಬೇಕು. ನಮ್ಮ ದಿನನಿತ್ಯದ ಕರ್ಮದಲ್ಲಿ ವ್ಯಾಯಾಮವನ್ನು ಒಂದು ಅಂಗವಾಗಿ ನಾವು ಆಚರಿಸಲೇಬೇಕಾಗಿರುತ್ತದೆ. ವ್ಯಾಯಾಮ ಅಂದ್ರೆ ಶರೀರ ಆಯಾಸ ಜನಕಂ ಕರ್ಮಂ ವ್ಯಾಯಾಮಂ, ಅಂದ್ರೆ ನಮ್ಮ ಶರೀರಕ್ಕೆ ಆಯಾಸವನ್ನು ಉಂಟು ಮಾಡತಕ್ಕಂಥ ಯಾವುದೇ ಕೆಲಸವೂ ಸಹ ವ್ಯಾಯಾಮ ಆಗ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಅವನ ಶಕ್ತಿಯ ಅರ್ಧ ಶಕ್ತಿಗೆ ಅನುಸಾರವಾಗಿ ನಾವು ವ್ಯಾಯಾಮವನ್ನ ಮಾಡಬೇಕು. ಅದನ್ನ ಹೆಂಗೆ ಕಂಡಿಡ್ಕೊಳ್ಳೋದು ಅಂದ್ರೆ ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿಗೆ ತನ್ನ ಹಣೆಯ ಮೇಲೆ, ಕಂಕಳಲ್ಲಿ ಮತ್ತು ಕುತ್ತಿಗೆಯಲ್ಲಿ ಬೆವರು ಬರುತ್ತದೆ ಅಲ್ಲಿವರೆಗೂ ವ್ಯಾಯಾಮವನ್ನ ಮಾಡಿ ನಿಲ್ಲಿಸಿದಲ್ಲಿ ಅದು ಆ ದಿನದ ಆ ವ್ಯಕ್ತಿಗೆ ಸಾಕಾಗ್ತದೆ. ಅದರ ನಂತರ ಸ್ನಾನ, ಸ್ನಾನವನ್ನ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಮಾಡಿದ್ರೆ ಅತಿ ಉತ್ತಮ. ಅತಿಯಾದ ಸುಡುವ ನೀರನ್ನ ತಲೆಯ ಮೇಲೆ

0: ಹಾಕೋದ್ರಿಂದ ತಲೆಯ ಕೂದಲಿಗೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ. ಆದ್ದರಿಂದ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬಹುದು ಅಥವಾ ತಣ್ಣ ನೀರನ್ನ ಸ್ನಾನ ಮಾಡಬೇಕು. ಅದನಂತರ ನಮ್ಮ ವೃತ್ತಿ, ನಮ್ಮ ಶಕ್ತಿ ಅನುಸಾರ, ನಮ್ಮ ಮನಸ್ಸಿಗೆ ಇಡಿಸತಕ್ಕಂತ, ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ವೃತ್ತಿಯನ್ನು ಆರಿಸಿಕೊಂಡು ಅದರಲ್ಲಿ ನಮ್ಮ ಮನಸ್ಸೇ ಇಟ್ಟು ಶ್ರದ್ಧೆ ಇಟ್ಟು ನಮ್ಮ ವೃತ್ತಿಯನ್ನು ಮಾಡಬೇಕು ಅಂತ ಇದೆ. ನಂತರ ನಮ್ಮ ರಾತ್ರಿಯ ಕೆಲಸವಾದ ನಿದ್ರೆಗೂ ಸಹ ನಾವು ಅತಿ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತದೆ. ನಿದ್ರೆಯನ್ನ ನಮಗೆ ಪ್ರತಿದಿನ ವಯಸ್ಸಿಗೆ ಅನುಸಾರವಾಗಿ 6-8 ಗಂಟೆವರೆಗೂ ನಿದ್ದೆಯನ್ನ ಮಾಡಬೇಕಾಗುತ್ತದೆ. ನಿದ್ದೆ ಅತಿ ಪ್ರಮುಖವಾಗಿ ಮನುಷ್ಯನಿಗೆ ಅವಶ್ಯಕತೆ ಇದ್ದು ಆ ನಿದ್ರೆಯಿಂದ ನಮ್ಮ ಆಯಾಸವನ್ನು ಪರಿಹಾರ ಮಾಡೋದಲ್ಲದೆ ಜೀವಕೋಶಗಳ ಬೆಳವಣಿಗೆಗಾಗಲಿ ಮಾನಸಿಕ ನೆಮ್ಮದಿಗಾಗಲಿ ನಿದ್ದೆ ಪ್ರಮುಖ ಅಂಶ ಆಗ್ತದೆ. ಈ ರೀತಿಯಾಗಿ ನಾವು ದಿನಚರಿಯನ್ನ ಪಾಲಿಸಬೇಕಾಗುತ್ತೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ದಿನಚರ್ಯದ ಬಗ್ಗೆ ತಿಳಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ SH, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ.

0: ಹೀಗಾಗಿ ನಾವು ದಿನಚರಿಯನ್ನ ಪಾಲಿಸಬೇಕಾಗುತ್ತೆ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ದಿನಚರ್ಯದ ಬಗ್ಗೆ ತಿಳಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಎಸ್ಎಚ್, ಆಯುರ್ವೇದ ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಹನುಮಂತಪುರ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಿಜಯಪುರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಆರಂಭದಲ್ಲಿ ಕೇಳೋಣ ಆನಂದ ಭೈರವಿ ಚಿತ್ರದಿಂದ ಇದ್ದ ಗೀತೆಗಳನ್ನು.

0: ಶೃಂಗಾರ ಕಾವ್ಯ ಚಿತ್ರದ ಗೀತೆ ಇದುವರೆಗೆ ಪ್ರಸಾರವಾಯಿತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಸ್ವರಗಳಲ್ಲಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಅಥರ್ವ ಚಿತ್ರದ ಗೀತೆ ಪ್ರಸಾರವಾಯಿತು. ರಾಯರು ಬಂದರು ಮಾವನವನಿಗೆ ಚಿತ್ರದಿಂದ ಇದೆ ಗೀತೆಯನ್ನು ಕೇಳಲಿದ್ದೀರಿ.

ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿಯ ವಿಜಯಪುರ FM.

0: ಇನ್ನು ಮುಂದೆ ಚಿಂಚಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.

0: ಸಿದ್ದಣ್ಣ, ಹೆಂಗೂ ಈ ಕಡೆ ಬಂದೀವಿ.
1: ಹ್ಞೂ,
0: ಮೊನ್ನೆ ನಮ್ಮ ಅತ್ತಿ ಮನ್ಯಾಗ ಏನಾಗ್ಯದ, ರೊಕ್ಕ ಕಳ್ಕೊಂಡ್ರ ಅಂತ ಏನೋ ಇದಾಗಿ.
1: ಹೆಂಗೆ ಕಳ್ಕೊಂಡವ್ರ ರೊಕ್ಕ?
0: ಅದೇ ಹೇಳ್ಯಾರ ಅಟ್ಟಿ ಹೇಳ್ಯಾರ, ಏನಂತ ಗೊತ್ತಿಲ್ಲ. ಹಂಗೂ ಈ ಕಡೆ ಬಂದೀವಿ, ಸ್ವಲ್ಪ ಹೋಗಿ ಮಾತಾಡ್ಸ್ಕೊಂಡ್ರೆ ಹೋಗಂಬ.
1: ಹ್ಞೂ, ನಡಿ ಹೋಗೋಣ.
0: ಅತ್ತಿ
2: ಯಾರ ನೋಡ ತಂಗಿ, ಯಾರ ಬಗ್ಲ ಬರಸ್ತಾರ, ಹೋಗಿ ನೋಡ್ ಹೋಗು.
3: ಸಿದ್ದಣ್ಣ ಬಸಣ್ಣ ಇಬ್ರು ಬಂದಿರಿ, ಬರ್ರಿ ಬರ್ರಿ ಬರ್ರಿ. ಅದಾರ ಬರ್ರಿ ಅತ್ತಿ, ಅದಾರ ಬರ್ರಿ ಒಳಗ
2: ಬರ್ ತಮ್ಮಗಳ ಬರ್ರಿ ಬರ್ರಿ
3: ಬರ್ರಿ ಕುಂಡ್ರಿ
1: ಬರ್ರಿ. ಆರಾಮದಿರಿ?
2: ಹ್ಮ್, ಆರಾಮ ಆರಾಮ ಅನ್ಕೋತ ಹೋಗುದಪ್ಪ, ಇನ್ನೇನದ ಬರ್ರಿ ಕುಂದ್ರು.
1: ಏನು ಇಟ್ಟೆಲ್ಲ ಬೇಜಾರ್ದಾಗ ಮಾತಾಡ್ಲಿಕತ್ತೀರಿ? ನೈ ಬಸಣ್ಣು ಹೇಳ್ತಾ ಇದ್ದ, ಏನೋ ರೊಕ್ಕ ಕಳ್ಕೊಂಡ್ರಿ ಅಂತೇಳಿ. ಹಂಗೆ ಏನಾಗ್ಯಾರ್ತಿ?
2: ಅದು ಏನೇನ ಆಗ್ಯದಲ್ಲ ತಂಗಿ, ಅರೆಸ್ಟ್ ಅತ್ತ, ಏನಾರ ಹಾಕೋದು ಅತ್ತ, ಹೇಳ ಅವ್ರಿಗೆ ಏನಾಗ್ಯದ.
3: ಹೌದು, ಅವರು ನಮ್ಮ ಮಾವರ್ಗ್ ಗೊತ್ತಾಗ್ಲಿಲ್ಲ, ಅದು ಡಿಜಿಟಲ್ ಅರೆಸ್ಟ್ ತಂದ್ಬಿಟ್ರು. ಅದು ಅಂಗಡಿದ ಏನೋ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ರು ಅವರು.
2: ನಿಮ್ಮ ಮಾವರ್ಗ್ ಏನು ಗೊತ್ತಾಗ್ತದ ಮೊಬೈಲ್ದಾಗ, ಯಾರ ಪೊಲೀಸರು ಫೋನ್ ಮಾಡಿದ್ರತ್ತ ಅರೆಸ್ಟ್ ಮಾಡ್ತೀವಿ ಅಂದ್ರಂತ ರೊಕ್ಕ ಹಾಕ್ರನ್ನ ರೊಕ್ಕ ಹಾಕಿ ಕೂತ್ ಬಿಟ್ಟಾರ ನೋಡು.
0: ಪೊಲೀಸರು ಬರೀ ಟ್ರಾಫಿಕ್ನಾಗ ಕೇಳ್ತಾರೆ, ಫೋನ್ ಹಚ್ಚಿ ಕೇಳಕತ್ರ.
1: ಇಲ್ಲ, ಅದು ಪದ್ಧತಿ ಹಂಗಿಲ್ಲ. ಡಿಜಿಟಲ್ ಅರೆಸ್ಟ್ ಅನ್ನೋಂಥದ್ದು ಒಂದು ಕಾನ್ಸೆಪ್ಟೇ ಇಲ್ಲ. ಇವರು ಆನ್ಲೈನ್ದಾಗ ಕೂತು ಮೋಸ ಮಾಡೋರು ಈ ರೀತಿ ಮಾಡ್ತಿರ್ತಾರ.
3: ಹೌದು, ಅದು ಗೊತ್ತೇ ಇಲ್ಲಲ್ಲ ಮಾವರಿಗ, ಅದಕ್ಕೆ ಹಂಗ ತಪ್ಪಾಗಿಲ್ಲ.
0: ಸುಮ್ ಪೊಲೀಸರ ಹೆಸರು ಬಳಸ್ಯಾರ ಅವರು.
2: ಆಮೇಲೆ ಮತ್ತೆ ಹಾಕ್ಯಾರ 70-80 ಸಾವಿರ ರೂಪಾಯಿ ಹೋಗ್ಯಾವ.
1: ಅವರು ಡಿಜಿಟಲ್ ಅರೆಸ್ಟ್ನಾಗ ಬರೇ ಪೊಲೀಸರ ಹೆಸರು ಬಳಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವರು ಠಾಣೆ ತೋರಿಸ್ತಾರ, ಅವರು ಡ್ರೆಸ್ ಮ್ಯಾಗ ಇರ್ತಾರ, ಹಿಂಗೆಲ್ಲ
3: ನೋಡಿನೆ ಮತ್ತೆ ಅಂಜಾರ ಅವರು.
2: ಹ್ಞೂ, ಪೊಲೀಸ್ ಅರ್ಬಿ ಹಾಕೊಂಡು ಏನೋ ಫೋಟೋ ಕಳ್ಸ್ಯಾರತ್ತವರು,
1: ಮತ್ತೆ ಯಾರಿಗೂ ಏನು ಹೇಳಬೇಡ ಅಂತಾರ. ಆಮೇಲೆ ಎಟ್ಟವ ಎಲ್ಲ ಬ್ಯಾಂಕ್ ಡಿಟೇಲ್ಸ್ ಎಲ್ಲ ತಗೊಂಡು ರೊಕ್ಕ ಹಾಕತ್ ಹೇಳಿ ಹಾಕಿಸ್ಕೊಳ್ತಾರ. ನಿಮ್ಗೆ ಹೆಂಗೆ ಗೊತ್ತಾಗಿಲ್ಲ? ಇದು ಎಲ್ಲ ಕಡೆ ನಾವು ರೇಡಿಯೋದಾಗ ಕೇಳ್ತಿರ್ತೀವಿ ದಿನ, ಡಿಜಿಟಲ್ ಅರೆಸ್ಟ್ ಬಗ್ಗೆ. ಅದಾಗ ಅದು ಯಾಡ್ಗಳು ಬರ್ತಿರ್ತಾವ, ಮಾಡ್ತಿರ್ತಾವ, ಟಿವಿಯಾಗೂ ತೋರಿಸ್ತಾರ.
2: ಎಲ್ಲ ರೇಡಿಯೋದಾಗೂ ಕೇಳೇವು, ಟಿವಿದಾಗೂ ನೋಡೇವು ಖರೆ. ಅವ್ರಿಗೆ ಏನು ಗಾಬರಿನೇ ಆಗ್ಬಿಟ್ಟಾರಪ್ಪ ಅವರು. ಆ ಪೊಲೀಸ್ ಅರ್ಬಿ ಹಾಕೊಂಡು ಫೋಟೋ ನೋಡಿ ಗಾಬರಿಯಾಗಿ ಏನಾಗ್ತದೋ ಏನಿಲ್ಲ ಅಂತೇಳಿ ರೊಕ್ಕನೇ ಹಾಕ್ಬಿಟ್ಟಾರಂತ.
1: ಇಲ್ಲ, ನಾವು ಸ್ಟೇಷನ್ಗೆ ಬಂದು ಭೇಟಿಯಾಗ ಹೇಳ್ಬೇಕಾಗಿತ್ತು ರೀ. ನೀವು
2: ಗೊತ್ತಾಗಿಲ್ಲಪ್ಪ ಅವ್ರಿಗೆ, ಗೊತ್ತಾಗಿಲ್ಲ, ವಯಸ್ಸು ಒಂದಾಯ್ತಲ್ಲ.
3: ಇನ್ನ 4-5 ಲಕ್ಷ ಕೇಳಿರಂತ ಅವರು. ಈಗ ಸದ್ಯ ನಾ ಇಷ್ಟೇ
2: ಹಾಕೋಣ
1: ಅಂದಂಗ. ಇದು ಇವ್ರು ಮೋಸ ಮಾಡ್ಲಿಕತ್ತಾರ, ಏನ್ ರೊಕ್ಕ ಹಾಕ್ಬಾರ್ದು ಅನ್ನೋದರೆ ನಿಮ್ಗೆ ಗೊತ್ತಾಯ್ತು, ಏನಿನ್ನು ಹಾಕ್ಬೇಕಂತೀರಿ ನೀವು?
3: ಆಮೇಲೆ ಅವರು ಮೊಬೈಲ್ ಸ್ವಿಚ್ ಆಫೇ ಮಾಡ್ಕೊಂಡ್ ಬಿಟ್ರಂತ. ಎಷ್ಟ್ ಹಚ್ಚಿದ್ರು ಹಚ್ಚಾಗ್ತಾ ಇರಲಿಲ್ಲ, ಇನ್ ಯಾರಿಗ ಕೇಳ್ತೀರಿ ಪೊಲೀಸ್?
2: ಆಮೇಲೆ ಮಗ ಬರನ ಹೇಳದಿವಿ, ಹೇಳನ್ನ ಮಗ ಫೋನ್ ಹಚ್ಚನ, ಅಟು ತನ ಮೊಬೈಲ್ ಬಂದ್ ಮಾಡಿ ಹೋಗ್ಬಿಟ್ಟಿದ್ರತ್ತವ್ರು, ಬಂದ್ ಮಾಡಿ ಕೂತ್ ಬಿಟ್ಟಾರಂತ.
1: ಹಿಂಗಬೇಕ ಈಗ? ಅಂತೂ ಇಂತೂ ನೀವು ದುಡ್ಡಂತೂ ಕಳ್ಕೊಂಡಿದ್ದಾಗ್ಯದ, ಆದರೂ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಒಂದು ಕೇಸ್ ದಾಖಲು ಮಾಡಿ ಬರ್ರಿ.
3: ಮಾಡಿ ಮೊಬೈಲ್ ನಂಬರ್ನು ಬ್ಲಾಕ್ ಮಾಡಿವಿ, ಅದು ಕಂಪ್ಲೇಂಟ್ ಕೊಟ್ಟು ಬಂದೀವಿ.
2: ತಮ್ಮ ಅವ್ರು ರೊಕ್ಕ ಹೊಳಿ ಬರ್ತಾವಂತೇನು?
3: ಅದೇನು ಸ್ವಲ್ಪ ಕಠಿಣ ರೀ.
0: ಏ ಇಲ್ಲತ್ತಿ, ಬರ್ತಾವಂತ ಹೇಳ್ತಾರ ಈಗೆಲ್ಲ ಪೊಲೀಸರು, ಸೈಬರ್ ಕ್ರೈಮ್ದವರು ಎಲ್ಲ ಹಿಡಿಲಾಕತ್ತಾರಂತ.
3: ಅಂತ
0: ಹಾಂ, ಬರ್ತಾವಂತ. ನಿಮ್ದು ದೈವ ಚಲೋ ಇತ್ತಂದ್ರೆ ಬರ್ತಾವೆ.
1: ಕೈಯಂದು

0: ಕೊಂಡು ಕೂತು ಇಂಥದ್ದು ಮಾಡೋದಕ್ಕಿಂತಲೂ ನಾವು ಕೈಯಂದು ಕಳ್ಕೋಕ್ಕಿಂತಲೂ ಮುಂಚೆನೇ ಈ
1: ಜಾಗೃತಿ
0: ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು,
1: ಹ್ಞೂ
0: ಹ್ಯಾಂಗೆ ರೀತಿ ಮೋಸ ಆಗ್ತದ, ಡಿಜಿಟಲ್ ಅದ್ರೊಳಗೆ ಇನ್ನೂ ಏನೇನು ರೀತಿ ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ಎಲ್ಲ ಗೊತ್ತು ಮಾಡ್ಕೋಬೇಕು. ಯಾಕಂದ್ರೆ ಮೊನ್ನೆ ನಮ್ಮ ಹುಡುಗ ಕೆಲವೊಂದು ಹಳಿ ಪುಸ್ತಕ ಮಾರ್ಲಿಕ್ಕತ್ತಿದ, ಅವು ಒಂದು 10-15 ಸಾವಿರ 20 ಸಾವಿರ ರೂಪಾಯಿ ಕಿಮ್ಮತ್ತಿನ ಪುಸ್ತಕಗಳು, ಅವ ಕೇವಲ ಬರೀ 4 ಸಾವಿರಕ್ಕೇನು ಒಂದು ಪ್ಲಾಟ್ಫಾರ್ಮ್ದಾಗ ಮಾರ್ತಾ ಇದ್ದ. ಅವರು ಏ ನಿಮ್ಮ ಪುಸ್ತಕ ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ, ನಾವೊಂದು ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಇದಕ್ಕೆ ನೀವು ಅಕ್ಸೆಪ್ಟ್ ಮಾಡ್ಕೊರಿ, ನಮ್ಮ ರೊಕ್ಕ 4 ಸಾವಿರ ರೂಪಾಯಿ ಬಂದು ಬೀಳ್ತಾವೆ ನಿಮ್ಗೆ, ನಿಮ್ಮ ಪುಸ್ತಕ ನಾವು ತೊಗೊಳ್ತೀವಿ ಅಂತಂದರು. ಅದು ನಿಜವಾಗಿ ಏನಿರ್ತೈತಿ, ಕ್ಯೂ ಆರ್ ಕೋಡ ನಾವು ರೊಕ್ಕ ಕೊಡ್ಲಕ್ಕಿರ್ತೈತಿ, ರೊಕ್ಕ ತೊಗೊಳಕ್ಕಿರೋದಿಲ್ಲ. ಆದ್ರೆ ಆ ವ್ಯಕ್ತಿ ಏನು ಹೇಳ್ತಾನೆ, ಇಲ್ಲ ನೀವು ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ರೊಕ್ಕ ಬಂದು ನಿಮ್ಮ ಅಕೌಂಟಿಗೆ ಬೀಳ್ತಾವ ಅಂತ ಹೇಳ್ತಾನವ. ಅದು ನಮ್ಗೆ ಗೊತ್ತಿರಬೇಕು, ಇದು ಸ್ಕ್ಯಾನ್ ಮಾಡೋದು ನಾವು ಬರೀ ರೊಕ್ಕ ಕೊಡ್ಲಕ್ಕಟ್ಟೆ ಇರ್ತೈತಿ, ರೊಕ್ಕ ತೊಗೋಬೇಕಾದ್ರೆ ನಮ್ಮ ಸೀದಾ ಅವನ ನಮ್ಮ ಫೋನ್ ನಂಬರಿಗೆ ಹಾಕಿಬಿಡ್ಬೋದು ಅಂತೇಳಿ.
1: ಆನ್ಲೈನ್ ಸರ್ವಿಸ್ ದವರು ಬರ್ತಾರಲ್ಲ, ಅವ್ರಿಗೆ ನಾವು ಸ್ಕ್ಯಾನ್ ಮಾಡಿ ರೊಕ್ಕ ಹಾಕ್ತೀವಿ,
0: ರೊಕ್ಕ ಹಾಕ್ಲಿಕ್ಕೆ ತೊಂದ್ರೆ ಇಲ್ಲ
1: ಅಂತಾರಲ್ಲ,
0: ಅಂದ್ರು ನಾವು ರೊಕ್ಕ ಹಾಕ್ಬೇಕಾದ್ರೆ ಎಷ್ಟು ಹಾಕ್ಲಿಕ್ಕೆತ್ತೀವಿ ಏನು ಸುದ್ದಿ ನಮ್ಗೆ ಗೊತ್ತಿರಬೇಕು. ಆಮೇಲೆ ರೊಕ್ಕ ಹಾಕ್ಲಿಕ್ಕೆ ಈ ರೊಕ್ಕ ಪಡ್ಕೊಳಕ್ಕೂ ಕೆಲವೊಂದು ಕಡೆ ಸ್ಕ್ಯಾನ್ ಮಾಡಂತಾರಲ್ಲ, ಆ ಸಿಸ್ಟಮ್ ಅದರಲ್ಲಿ ಇಲ್ಲ, ಅದು ನಮ್ಗೆ ಗೊತ್ತಿರಬೇಕು.
1: ಅಲ್ಲ ಸ್ಕ್ಯಾನ್ ಮಾಡಿದ್ರು ನಮ್ದೆಲ್ಲ ಹೋಗ್ತದೆ ಅವ್ರ ಕಡೆ ಅಂತಾರಲ್ಲ, ಅದು ಖರೆ ಏನು?
0: ಅದಕ್ಕೆ ನಾವು ಆರ್ಡರ್ ಮಾಡಿದ್ರೆ ನಾವು ತಗೋಬೇಕು, ಯಾವ್ದಾರನ್ನೇ ಸುಮ್ಮನೆ ಏನೋ ನಮ್ಮದು ಆರ್ಡರ್ ಮಾಡಿರಿ ನೀವು, ನಿಮ್ದು ಏನೋ ಒಂದು ಪಾರ್ಸಲ್ ಬಂದೈತಿ ತಗೊಳ್ರಿ, ಇದು ಫ್ರೀದಾಗೈತಿ ಅಥವಾ ಕಡಿಮೆ ರೇಟ್ನಾಗೈತಿ ಅಂತ ಅಂಥವು ಏನಾರೇ ಬಂದ್ರೆ ನೀವು ತೊಗೊಳಕ್ಕೆ ಹೋಗಬಾರ್ದು ಆಶೆ ಬಿದ್ದು. ನಾವು ನಿಜವಾಗಿ ಆರ್ಡರ್ ಮಾಡಿದ್ರೆ, ನಾವು ಆರ್ಡರ್ ಮಾಡಿದ್ದೇ ಅದು ಬಂದಿತ್ತು ಅಂದ್ರೆ ಅದು ತೊಗೊಳೋದು ಸುರಕ್ಷಿತ ಇರ್ತೈತಿ. ಕೆಲ ಮಂದಿ ನಾವು ಏನೂ ಆರ್ಡ್ರೇ ಮಾಡಿರಂಗಿಲ್ಲ, ಇಲ್ಲರಿ ನಿಮ್ಮ ಮನೆಗೆ ಯಾರೋ ಆರ್ಡರ್ ಮಾಡ್ಯಾರೋ ಇದು ತೊಗೊಳ್ರಿ, ಭಾಳ ಕಡಿಮೆ ರೇಟ್ನಾಗೈತಿ, ದೊಡ್ಡ ದೊಡ್ಡ ಕಿಮ್ಮತ್ತಿನ ಫೋನ್ ಐತಿ, ನೀವು ಇಷ್ಟೇ ರೂಪಾಯಿ ಕೊಡ್ರಿ, ಸ್ವಲ್ಪ ರೂಪಾಯಿ ಕೊಡ್ರಿ, ನಿಮ್ಗೆ ಇದು ಆಫರ್ನಾಗ ಬಂದೈತಿ ತೊಗೊಳ್ರಿ ಅಂತ ಬರ್ತಿರ್ತಾರೆ. ಅಂಥವ್ರು ಮೋಸ ಮಾಡೋ ಚಾನ್ಸಸ್ ಇರ್ತಾವೆ ನೋಡು.
2: ಹೌದು, ಇನ್ನ ಏನೋ ಆರ್ಡರ್ ಇತ್ತಪ್ಪ, ಅದಿನ್ನ ಒಂದು ಆರ್ಡರ್ ಬರ್ತಾವ, ತೋತಾಳ, ಏನು ಮಾಡ್ತಾಳೋ ಏನಿಲ್ಲೋ ಗೊತ್ತಿಲ್ಲ.
1: ಹೌದು ಖರೆ, ಅದೇ ಮತ್ತೆ ಸ್ಕ್ಯಾನ್ ಮಾಡಿ ದುಡ್ಡು ಹಾಕ್ಬೇಕೋ ಬೇಡ ಅಂತ ಕೇಳಕತ್ತೀನಿ.
0: ಅದೇ ನಾವು ಏನು ಆರ್ಡರ್ ಮಾಡಿರ್ತೀವಿ ಅವು ಅಷ್ಟೇ ಮಾಡಬೇಕು, ಬೇರೆ ಯಾವರೇ ಬಂದಿದ್ದು ಮಾಡ್ಲಿಕ್ಕೆ ಹೋಗಬಾರ್ದು. ಸುರಕ್ಷಿತ ಐತಿ ಯು ಪಿ ಐ, ಏನು ನಾವು ಈಗ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕಿದ್ದೀವಿ. ಇಡೀ ಜಗತ್ತಿನಾಗೆ ಒಂದು ವಿಶಿಷ್ಟವಾದ ಒಂದು ಸಿಸ್ಟಮ್ ನಮ್ಮ ಭಾರತದವ್ರು ಕಂಡು ಹಿಡ್ದಾರೆ, ಈಗ ಇದು ಪ್ರಚಲಿತ ಆಗ್ಲಿಕ್ಕದ, ಸುರಕ್ಷಿತ ಅದ, ಆದರೂ ನಾವು ಜಾಗೃತರಾಗಿರ್ಬೇಕು.
1: ಆದರೆ ನಮಗೆ ಗೊತ್ತಿಲ್ಲದ ಸ್ಥಳಕ್ಕೆ ನಾವು ಹೋದಿವಿ ಅಲ್ಲಿ ಸ್ಕ್ಯಾನ್ ಮಾಡಬೇಡ್ರಿ ಅಂತಾರಲ್ಲ, ಅದು ಹೆಂಗೆ?
0: ಅಲ್ಲಿ ಅಧಿಕೃತವಾದ ಹೋಟೆಲ್ಗಳು ಅದು ಇದ್ದು ಅಂದರೆ ಏನೂ ಇಲ್ಲ, ಯಾವುದೋ ಒಂದು ಅನಧಿಕೃತ ವ್ಯಕ್ತಿ ಸುಮ್ಮನೆ ಏನೋ ಹೋಗ್ತಾ ಇದ್ದ ಅಥವಾ ಅವನು ಯಾರ ಕಡೆನೂ ಸ್ಕ್ಯಾನರ್ ಇತ್ತು ಅಂದ್ರೆ ಅವನು ಮಾಡ್ಲಿಕ್ಕೆ ಹೋಗ್ಬಾರ್ದು.
2: ಆಯ್ತಪ್ಪ ತಮ್ಮ, ನೀ ಬಂದು ಇಷ್ಟೆಲ್ಲ ವಿಷಯ ಹೇಳಿಕೊಟ್ಟಿ ನೋಡೋ, ಚಲೋ ಆಯ್ತು, ಬರ್ತು ಬಾ ಅವಾಗ ಅವಾಗ.
0: ಹ್ಞೂ, ಬರ್ತಿರ್ತೀವಿ. ಆದರೂ ಇದೇನು ಘಟನೆ ಆಗೈತಿ ಇನ್ ಮ್ಯಾಗ ಆಗ್ಲಾರಂಗೆ ಎಲ್ಲರೂ ಜಾಗೃತಿ ವಹಿಸ್ರಿ, ಮಾವುಗಿಟ್ಟು ತಿಳಿಸಿ ಹೇಳ್ರಿ, ಇಲ್ಲಾಂದ್ರೆ ನಮ್ಮ ಬಲ್ಲಿ ಒಮ್ಮೆ ಕಳಿಸ್ರು ಒಂದಿನ, ನಾವೆಲ್ಲ ಹೇಳ್ತೀವಿ ಬಸಣ್ಣ ನಾವು ಕೂಡಿ.
2: ಅದೇ ಇವತ್ತು ಹೇಳ್ತಿದ್ರು ಖರೆ, ಅವರು ಮನೆಯಾಗಿಲ್ಲ, ಎಲ್ಲ ಹೊರಗೆ ಹೋಗ್ಯಾರ.
3: ಆಯ್ತು, ಏನು ಇಷ್ಟೇ ಕಳಿಸ್ರಿ, ಮತ್ತೆ ಚಾಪ ಮಾಡ್ತೀರಿ?
1: ಇಲ್ಲ ಮಾಡಿ, ಚಾಗ್ ಇಟ್ಟಿನಿ ಕುಡಿದು.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಭಾಗವಹಿಸಿದವರು ಮುತ್ತುರಾಜ್ ಎಲ್ಗಟ್ಟಿ, ಶೈಲಾ ಎರ್ನಾಳ್, ಸವಿತಾ ದೇಶ್ಮುಖ್ ಹಾಗೂ ರೇವಣ್ ಸಿದ್ ಚಾಂದಕೌಟೆ.
4: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ. ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡ್ಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
3: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ.
2: ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ಆ ರೈಟ್ ರೈಟ್.

ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಭಕ್ತಿ ಗೀತೆಯನ್ನ ಕೇಳೋಣ ಬೃಂದಗಾನದಲ್ಲಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಯೊಂದನ್ನು ಕೇಳಿದಿರಿ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯಾಗಿತ್ತು.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
3: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಆಕಾಶವಾಣಿ ವಿಜಯಪುರ, ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೊಂದು ಪ್ರಕಟಣೆ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಅವಳ ಹೆಜ್ಜೆ ಚಿತ್ರದಿಂದ ಇದ್ದ ಎರಡು ಗೀತೆಗಳು ಕಾರ್ಯಕ್ರಮದ ಮೊದಲಲ್ಲಿ.

ಪ್ರಸಾರಗೊಂಡದ್ದು ಆಕಾಶ್ ಚಿತ್ರದ ಹಾಡು. ಪ್ರಸಾರವಾಗಲಿದೆ ಬೆಟ್ಟದ ಹುಲಿ ಚಿತ್ರದ ಹಾಡು.

ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

ರವಿ ಹಾಗೂ ನಾಗೇಂದ್ರ ಅವರ ಕಂಠದಲ್ಲಿ ಟೋನಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ದೊಡ್ಡರಂಗೇಗೌಡರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸ್ನೇಹಿತರೆ, ನಾವು ವಿಶ್ವ ನೀಲಿ ಆಕಾಶದ ದಿನದ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಇತ್ತೀಚೆಗೆ ಹೆಚ್ಚಾಗಿ ಕಾಣ್ತಾ ಇರೋದು ಕಸದ ವಿಲೇವಾರಿ. ಸರಿಯಾಗಿ ಮಾಡ್ದೇನೆ ಹಸಿ ಕಸ ಒಣಕಸ ಅಂತ ವಿಭಜಿಸಿ ಸಂಗ್ರಹ ಮಾಡದೆ ಹಾಗೆಯೇ ರಸ್ತೆಯ ಒಂದು ಬದಿಗೆ ಅಥವಾ ಖಾಲಿ ಇರುವ ಜಾಗಗಳಲ್ಲಿ ಎಸೆದು ಹೋಗೋದು. ಒಂದು 10-15 ದಿನಗಳಿಗೊಮ್ಮೆ ಕಸದ ರಾಶಿ ಹೆಚ್ಚಾದಾಗ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಸುಡೋದು. ಹೌದು ಸ್ವಾಮಿ, ಕಸದ ರಾಶಿಯೇನೋ ಸುಟ್ಟು ಬೂದಿಯಾಯಿತು, ಆದರೆ ಅದರಿಂದ ಹೊರಬಂದಂತಹ ವಿಷಕಾರಿ ಹೊಗೆ ಎಲ್ಲಿ ಹೋಯಿತು? ಅದು ನಮ್ಮ ಸುತ್ತಲ ವಾತಾವರಣದಲ್ಲಿ ಮಿಶ್ರಣಗೊಂಡು ನಮ್ಮ ಗಮನಕ್ಕೆ ಬರದೆಯೇ ಪರಿಸರ ಮಾಲಿನ್ಯಕ್ಕೆ ಕಾರಣವಾಯಿತು. ಹಾಗೆ ಕೃಷಿ ತ್ಯಾಜ್ಯಗಳನ್ನು ಸುಡುವ ಬದಲಿಗೆ ಗೊಬ್ಬರದ ರೀತಿಯಲ್ಲಿ ಬೆಳೆಗಳಿಗೆ ಬಳಸೋದ್ರಿಂದ ಪರಿಸರ ಸ್ನೇಹಿ ವಿಧಾನಗಳತ್ತ ಹೆಜ್ಜೆ ಹಾಕಬಹುದು. ಏಕೆಂದರೆ ಸ್ವಚ್ಛ ಗಾಳಿ ನಮ್ಮ ಹಕ್ಕು, ಅದನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ. ಹೌದು, ಸ್ವಚ್ಛವಾದ ಗಾಳಿ ಇದ್ದಾಗ ಆಕಾಶವೂ ಸಹ ನಿರ್ಮಲವಾಗಿ ನಗುತ್ತೆ. ಆಕಾಶದ ಆ ನೀಲಿ ಬಣ್ಣಕ್ಕೆ ತನ್ನದೇ ಆದ ಸೌಂದರ್ಯ ಇದೆ, ಆದರೆ ಅದನ್ನು ಕಾಪಾಡುವಂತಹ ಹೊಣೆ ಮಾತ್ರ ನಮ್ಮ ಅಲ್ವಾ?

ಶಿವಾರ್ಜುನ ಚಿತ್ರದ ಗೀತೆಯನ್ನ ಅನನ್ಯ ಭಟ್ ಹಾಗೂ ಸಂಜಿತ್ ಹೆಗಡೆ ಅವರ ಕಂಠದಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಸುರ ಕೋಕಿಲ ಅವರು ಸಂಗೀತವನ್ನು ನೀಡಿದ್ರು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

ಸಮಯ ಆಗಿದೆ 10:20. ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ದಿನ ವಿಶೇಷಗಳ ಬಗ್ಗೆ. ಹಾಗೆ ಇಂದು 7 ಸೆಪ್ಟೆಂಬರ್ ಪೋಷಕಾಂಶ ಸಪ್ತಾಹದ ಸಮಾರೋಪ ದಿನ. ಅಂದರೆ ಭಾರತದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನು 1982 ಮೊದಲ ಬಾರಿಗೆ ಆಚರಣೆ ಪ್ರಾರಂಭವಾಯಿತು. ಇದನ್ನು 7 ಸೆಪ್ಟೆಂಬರ್ 1 ರಿಂದ 7 ತಾರೀಕಿನವರೆಗೆ ಆಚರಿಸಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಜನರಲ್ಲಿ ಸಮತೋಲಿತ ಆಹಾರ, ಪೋಷಕಾಂಶಗಳು ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯ ಬಗ್ಗೆ ಜಾಗೃತಿ.

ಯನ್ನ ಮೂಡಿಸೋದು. 1982ರಲ್ಲಿ ಭಾರತದಲ್ಲಿ ಆರಂಭವಾದ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಇಂದು ಆಹಾರ ಮತ್ತು ಆರೋಗ್ಯದ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಜಾಗೃತಿ ಅಭಿಯಾನವಾಗಿ ಬೆಳೆದಿದೆ. 1ರಿಂದ 7ರವರೆಗೆ ನಡೆಯುವ ಈ ಸಪ್ತಾಹ ನಮಗೆ ಒಂದು ಸುಂದರ ಸಂದೇಶವನ್ನು ನೀಡುತ್ತೆ. ಸರಿಯಾದ ಆಹಾರವೇ ಆರೋಗ್ಯಕರ ಜೀವನದ ಮೊದಲ ಹೆಜ್ಜೆ.

ಸ್ನೇಹಿತರೆ, ಇಂದು ಪೋಷಕಾಂಶ ಸಪ್ತಾಹದ ಸಮಾರೋಪ ದಿನ. ಆಹಾರವೇ ಆರೋಗ್ಯದ ಅಡಿಪಾಯ ಎಂಬ ಸಂದೇಶದೊಂದಿಗೆ, ಆಹಾರ ಅಂದರೆ ಕೇವಲ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ, ಅದು ನಮ್ಮ ದೇಹಕ್ಕೆ ಶಕ್ತಿ, ಬೆಳವಣಿಗೆ ಹಾಗೂ ಆರೋಗ್ಯವನ್ನು ನೀಡುವಂತಹ ಅಮೂಲ್ಯವಾದ ಸಂಪತ್ತು. ಪೋಷಕಾಂಶ ಸಪ್ತಾಹ

ಈ 7 ದಿನಗಳಲ್ಲಿ ಪೌಷ್ಟಿಕ ಆಹಾರದ ಮಹತ್ವ, ಸಮತೋಲಿತ ಆಹಾರ, ವಿವಿಧ ಪೋಷಕಾಂಶಗಳ ಅಗತ್ಯ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯ ಕುರಿತು ನಾವು ಜಾಗೃತಿಯನ್ನು ಕಂಡುಕೊಂಡಿದ್ದೇವೆ. ನಮ್ಮ ತಟ್ಟೆಯಲ್ಲಿ ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿ, ಹಣ್ಣುಗಳು, ಹಾಲು ಅಥವಾ ಪರ್ಯಾಯ ಆಹಾರ ಹಾಗೂ ಅಗತ್ಯ ಪ್ರಮಾಣದ ನೀರು ಇರಲಿ. ಸ್ಥಳೀಯವಾಗಿ ದೊರೆಯುವ ವೈವಿಧ್ಯಮಯ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳೋಣ. ಆರೋಗ್ಯಕರ ಆಹಾರ ಆರೋಗ್ಯಕರ ದೇಹ, ಆರೋಗ್ಯಕರ ದೇಹ ಸಂತೋಷದ ಜೀವನ. ಪೋಷಕಾಂಶ ಸಪ್ತಾಹ ಮುಗಿಬೋದು, ಆದರೆ ಪೌಷ್ಟಿಕ ಆಹಾರದ ಬಗ್ಗೆ ನಮ್ಮ ಕಾಳಜಿ ಮತ್ತು ಉತ್ತಮ ಆಹಾರ ಪದ್ಧತಿ ಪ್ರತಿದಿನವೂ ಮುಂದುವರಿಸೋಣ. ಪೌಷ್ಟಿಕ ಆಹಾರ ನಮ್ಮ ಆಯ್ಕೆಯಾಗಲಿ, ಆರೋಗ್ಯ ನಮ್ಮ ಸಂಪತ್ತಾಗಲಿ. ಏನಂತೀರಾ?

ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು ಪಟ್ಲಲ್ ನಾನ್ ವೆಜ್ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್ ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು ಪಟ್ಲಲ್ ನಾನ್ ವೆಜ್ ಟೈಟಲ್ ಹೋಲ್ಡರ್

ಒಗ್ಗಳ್ಳೆ ಗಳ್ಳು ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಟರ್ ನಾನೇ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
3: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಸ್ನೇಹಿತರೆ, ಗಾನಗಂಗೆ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಾ, ಹಾಡುಗಳನ್ನ ಕೇಳ್ತಾ ನಾವು ಜೊತೆಯಾಗಿ ಪ್ರಯಾಣ ಮಾಡಿದ್ವಿ. ಈಗ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಾಯ್ತು. ಪುನಃ ನಾಳೆ ಇದೇ ಸಮಯಕ್ಕೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇಲ್ಲಿಯವರೆಗೂ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್.

ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕಭಿ ಕಭಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರು ಹಾಡಿರುವ ಗೀತೆ. ಸಾಹಿರ್ ಅವರ ಗೀತರಚನೆಗೆ ಖೈಯಮ್ ಅವರ ಸಂಗೀತ.

ಇದೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆ, ಆಸದ್ ಭೋಪಾಲಿ ಅವರ ಗೀತರಚನೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತ.

0: ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಡಾನ್ ಚಿತ್ರದ ಗೀತೆ. ಅಂಜಾನ್ ಅವರ ಗೀತ ರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ.
1: ಅರೆ ಭಂಗ ಕಾ ರಂಗ ಜಮಾ ಹೋ ಚಕಾ ಚಕ

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ರಾಜ ನನ್ನ ರಾಜ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

1978ರಲ್ಲಿ ತೆರೆ ಕಂಡಂತಹ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಗೀತಪ್ರಿಯವರು ಗೀತೆಯನ್ನ ಬರೆದು ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿರುವಂತಹ ಒಡಹುಟ್ಟಿದವರು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ ಆಗಿದೆ 11:19:30. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ ಗಿರಿಕನ್ಯೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿಬರ್ತಾ ಇದೆ. ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ದಾರೆ.

0: ಚಂದ, ಇವನ ಮುದ್ದಾದ ಮಗನು ಅತಿ ಚಂದ, ರಾಜಾಧಿರಾಜ.
1: ಅಮ್ಮಣ್ಣಿ, ಇವ್ರ ಯಾರು ನಿನಗ್ ಗೊತ್ತಾ?
2: ನೀನೇ ಹೊಸಿ ಯಾರು ಕೇಳುವ?

ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಜೆ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಪರಮೇಶೆ ಪ್ರೇಮ ಪ್ರಸಂಗ ಚಿತ್ರದ ಗೀತೆ ರಾಜ್ಕುಮಾರ್ ಭಾರತಿ, ಮಂಜುಳಾ ಗುರುರಾಜ್, ರಮೇಶ್ ಭಟ್ ಹಾಗೂ ಅರುಂಧತಿ ನಾಗ್ ಅವರು ಹಾಡಿದ್ದಾರೆ. ಎಂ ಎನ್ ವ್ಯಾಸರಾವ್ ಅವರ ಗೀತರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಏನ್ ಇಲ್ಲಿದೆಯೋ?
1: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಹಾರ್ಸ್ ಹಾಕಿ.
0: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
1: ಅಯ್ಯೋ ಕೈ.

ಕುಡಿತಾ ಇದೆ.

ಗಜಪತಿ ಗರ್ವಭಂಗ ಚಿತ್ರದ ಗೀತೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಜಿ ಉದಯ್ ಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ಕಂಪನಿಗಳಿಗೆ ನೆಲೆಯಾಗಿದೆ. ಜಾಗತಿಕ ಪ್ರತಿಭೆಗಳಿಗೆ ತಾಣವಾಗಿ ಬೆಂಗಳೂರು ವಿಕಸನಗೊಂಡಿದ್ದು ಭವಿಷ್ಯದ ತಂತ್ರಜ್ಞಾನಗಳು ಇಲ್ಲಿ ರೂಪುಗೊಳ್ಳುತ್ತಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಅಮೆರಿಕ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವದ ನೆನಪಿನಲ್ಲಿ ನಗರದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ರಾಯಭಾರಿ ಸರ್ಜಿಯೋ ಗೋರ್ ಸಮ್ಮುಖದಲ್ಲಿ ಅವರು ಮಾತನಾಡಿದರು. ಬಿಯಾಂಡ್ ಬೆಂಗಳೂರು ಕಾರ್ಯಕ್ರಮದಡಿ ರಾಜ್ಯದ ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸಲು ಅಮೆರಿಕನ್ ಕಂಪನಿಗಳು ಹಾಗೂ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ಆಹ್ವಾನ ನೀಡಿದರು. ಭಾರತ ಜಗತ್ತಿನಲ್ಲಿಯೇ ಅತಿದೊಡ್ಡ ಉಕ್ಕು ಉತ್ಪಾದಕ ಹಾಗೂ ಉಕ್ಕು ಗ್ರಾಹಕ ದೇಶವಾಗಿದೆ. 2030 ವೇಳೆಗೆ ದೇಶೀಯವಾಗಿ 300 ದಶಲಕ್ಷ ಟನ್ ಉಕ್ಕು ಉತ್ಪಾದಿಸುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಅಮೆರಿಕದ ಫಿಲಡೆಲ್ಫಿಯಾದ ಅಕ್ಕ ರಜತ ಸಮ್ಮೇಳನದ ಅಂಗವಾಗಿ ಆಯೋಜಿತ ಬಿಸಿನೆಸ್ ಫೋರಂ 2026 ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರ್ಥಿಕತೆ ಸುದೃಢವಾಗಿದೆ. ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರೂ ಸೇರಿದಂತೆ ಭಾರತೀಯರು ಭಾರತದಲ್ಲಿ ಉದ್ಯಮ ಸ್ಥಾಪಿಸುವ ಮೂಲಕ ಉದ್ಯೋಗ ಸೃಷ್ಟಿಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ರಾಜ್ಯಾದ್ಯಂತ ಭೀಕರ ಬರಗಾಲ ಎದುರಾಗಿದ್ದು ರಾಜ್ಯ ಸರ್ಕಾರ ಬರ ನಿಭಾಯಿಸಲು ಸಿದ್ದತೆ ಮಾಡಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ

0: ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಹಲಗೂರಿನಲ್ಲಿ ಮಾತನಾಡಿದ ಅವರು, ತೀವ್ರ ಮಳೆ ಕೊರತೆ, ಅಂತರ್ಜಲ ಮಟ್ಟ ಕುಸಿತ ಹಾಗೂ ಬೆಳೆ ಹಾನಿ ಎದುರಿಸಲು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದ್ದಾಗಿ ಹೇಳಿದರು. ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವಿದ್ದು, ಸದನದ ಮೂಲಕ ರಾಜ್ಯದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಚಿವರು ನುಡಿದರು. ಮಂಗಳೂರಿನಲ್ಲಿ 18ರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಗೆ ಮುಂಚಿತವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸಿದ್ಧತೆ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಇಂದು ರಾಷ್ಟ್ರೀಯ ಪುಸ್ತಕ ಖರೀದಿ ದಿನಾಚರಣೆ. ಸ್ಥಳೀಯ ಪುಸ್ತಕ ಮಳಿಗೆಗಳಲ್ಲಿ ಹೊಸ ಪುಸ್ತಕಗಳನ್ನು ಖರೀದಿಸಿ ಓದುವ ಮೂಲಕ ಲೇಖಕರು ಪ್ರಕಾಶಕರಿಗೆ ಬೆಂಬಲ ನೀಡುವ ದಿನವಾಗಿ ಆಚರಿಸಲಾಗುತ್ತಿದೆ. ಶರಣ ಕಾಯಕಯೋಗಿ ಶ್ರೀ ಹೂಗಾರ ಮಾದಯ್ಯನವರ ಜಯಂತ್ಯುತ್ಸವದ ಅಂಗವಾಗಿ ಉಪನ್ಯಾಸ ಕಾರ್ಯಕ್ರಮಗಳು ಜರುಗಿದವು. ಆರೋಗ್ಯವಂತ ಯುವಶಕ್ತಿ ದೇಶದ ಭವಿಷ್ಯವಾಗಿದೆ. ಯುವಜನರು ಮಾದಕ ವಸ್ತುಗಳ ದಾಸರಾಗದೆ ನೈತಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಧಾರವಾಡ ಟಿಮಾನ್ಸ್ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ ವತಿಯಿಂದ ಕಿಟಲ್ ಕಲಾ ಮಹಾವಿದ್ಯಾಲಯ ಆಯೋಜಿಸಿದ್ದ ನಶಾ ಮುಕ್ತ ಯುವ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯಕರ ಹವ್ಯಾಸ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ರಾಯಚೂರು ಜಿಲ್ಲೆ ಲಿಂಗಸೂಗೂರಿನಿಂದ ಬಳ್ಳಾರಿವರೆಗೆ ರಾಜ್ಯ ಬಿಜೆಪಿ ಆಯೋಜಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಜಿಲ್ಲೆ ಪ್ರವೇಶಿಸಿದೆ. ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಗಂಗಾರತಿ ಮಾಡಿದರು. ಇಂದು ಕಂಪ್ಲಿಯಿಂದ ಆರಂಭಗೊಂಡಿರುವ ಯಾತ್ರೆ ದೇವಲಾಪುರದವರೆಗೆ ಸಾಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಚಿವ ಶ್ರೀರಾಮುಲು, ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಮೆಹಕರ್ ಗ್ರಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ನಾಳೆ ನಡೆಯಲಿದೆ. ಸಚಿವರು ಅಹವಾಲುಗಳನ್ನು ಆಲಿಸಿ ಜನತೆಯ ಮನೆ ಬಾಗಿಲಿನಲ್ಲಿಯೇ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರ ನೇತೃತ್ವದಲ್ಲಿ 80ಕ್ಕೂ ಹೆಚ್ಚು ದೇಶಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ 300ಕ್ಕೂ ಹೆಚ್ಚು ವಿಷಯಗಳ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ನಾಳೆ ಬೆಳಗ್ಗೆ 6:30 ಏಡ್ಸ್ ಹಾಗೂ ಎಚ್ಐವಿ ಕುರಿತ ಜನಜಾಗೃತಿ ಮೂಡಿಸುವ ಮ್ಯಾರಥಾನ್ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶಿಸ್ತುಬದ್ಧ ಜೀವನಕ್ಕೆ ಶಿಕ್ಷಣ ಭದ್ರಬುನಾದಿ. ಅಕ್ಷರ ಕಲಿಸಿ ಹೆಬ್ಬೆಟ್ಟು ಅಳಿಸಿ. ಹೆಬ್ಬೆಟ್ಟು ಸಹಿ ಬಾಳು ಕಹಿ. ಅಕ್ಷರಗೀರಿ ಸಾಕ್ಷರರಾಗಿರಿ. ಅಕ್ಷರ ಕಲಿತ ನಾರಿ ಕುಟುಂಬಕ್ಕೆ ಸಹಕಾರಿ ಉಪಕಾರಿ. ಅಕ್ಷರ ಬಾರದವರಿಗೆ ಜೀವನ ಶಿಕ್ಷೆ ಎನಿಸುತ್ತದೆ.

0: ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ದಿನದ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರು ಮಾತನಾಡುತ್ತಾರೆ. ನಂತರ ವಿಶ್ವ ಸಾಕ್ಷರತಾ ದಿನ ಈ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಸಾಕ್ಷರತಾ ದಿನದ ಮಹತ್ವ. ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರು.
1: ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಎಂಬ ಸರ್ವಜ್ಞನ ಮಾತು ಮನುಷ್ಯ ಮಾತ್ರದವರು ವಿದ್ಯೆ ಇಲ್ಲದೆ ಬದುಕುವುದು ಕೂಡದು ಎಂಬ ಸಂದೇಶವನ್ನ ರವಾನಿಸುತ್ತದೆ. ಸಾಕ್ಷರತೆ ಎಂದರೆ ಅಕ್ಷರಜ್ಞಾನ. ವಿದ್ಯೆ ಅಥವಾ ಶಿಕ್ಷಣ ಎಂಬುದು ಅಕ್ಷರಜ್ಞಾನಕ್ಕಿಂತಲೂ ವಿಶಾಲವಾದ ಮತ್ತು ಆಳವಾದ ಅರ್ಥವ್ಯಾಪ್ತಿಯನ್ನು ಹೊಂದಿದೆ. ಆದರೆ ಅಕ್ಷರ ಕಲಿಕೆ ಎನ್ನುವುದು ಜ್ಞಾನ ಮಂದಿರಕ್ಕೆ ಹೋಗುವ ಮೊದಲನೆಯ ಮೆಟ್ಟಿಲು. ಸಾಕ್ಷರತೆ ಎಂಬ ಕೀಲಿ ಕೈಯಿಂದ ವಿದ್ಯೆಯ ಬಾಗಿಲನ್ನ ತೆರೆದುಕೊಂಡರೆ ಮುಂದೆ ಸರಸ್ವತಿಯ ಅರಿವಿನ ಅರಮನೆಯನ್ನ ಪ್ರವೇಶಿಸಬಹುದು. ಬದುಕಿಗೆ ಬೇಕಾದ ಎಲ್ಲ ಆಯಾಮಗಳ ತಿಳಿವಳಿಕೆಯನ್ನ ಪಡೆದುಕೊಳ್ಳಬಹುದು. ಅನೂಹ್ಯವೂ ಅನಂತವೂ ಆದ ಈ ವಿಶ್ವವನ್ನ ಅರಿಯಬೇಕಾದರೆ ನಮಗೆ ಅಕ್ಷರದ ಆಸರೆ ಬೇಕೇ ಬೇಕು. ಕೋಫಿ ಅನ್ನಾನ್ ಅವರು ಹೇಳಿರುವಂತೆ ಸಾಕ್ಷರತೆ ಎನ್ನುವುದು ವ್ಯಕ್ತಿಯೊಬ್ಬನಿಗೆ ಪ್ರಗತಿ ಮತ್ತು ಆರೋಗ್ಯಕ್ಕಾಗಿ ಹಾಗೂ ಕ್ರಿಯಾಶೀಲ ನಾಗರಿಕತನಕ್ಕಾಗಿ ಬೇಕಾದ ತಿಳಿವನ್ನ ಬದುಕಿನುದ್ದ ಪಡೆದುಕೊಳ್ಳುವ ಬಾಗಿಲನ್ನ ತೆರೆಯುತ್ತದೆ. ಯುನೆಸ್ಕೋ ಅಭಿಪ್ರಾಯ ಪಡುವಂತೆ ಸಾಕ್ಷರತೆಯು ಬಹುದೊಡ್ಡ ಮಾನವ ಹಕ್ಕು. ಇದು ವೈಯಕ್ತಿಕ ಸಬಲೀಕರಣದ ಉಪಕರಣವಾಗಿದೆ ಹಾಗೂ ಸಾಮಾಜಿಕ ಮತ್ತು ಮಾನವಿಕ ಪ್ರಗತಿಯ ಮಾರ್ಗವಾಗಿದೆ. ಸಾಕ್ಷರತೆಯಂತೆ ಕೇವಲ ಓದುವ, ಬರೆಯುವ ಮತ್ತು ಅಂಕಗಣಿತದ ಕೌಶಲವು ಅಷ್ಟೇ ಅಲ್ಲ, ಅದು ಜೀವನ ಕೌಶಲ್ಯಗಳನ್ನು ಸಂಪಾದಿಸಿಕೊಳ್ಳಲು ಹಾಗೂ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ವೈಯಕ್ತಿಕ, ಸಾಮುದಾಯಿಕ ಮತ್ತು ಸಾಮಾಜಿಕ ಪ್ರಗತಿ ಸಾಧಿಸುವಂತೆ ಅಣಿಗೊಳಿಸಿಕೊಳ್ಳುವಂತಹ ಒಂದು ಬೃಹತ್ ಪ್ರಕ್ರಿಯೆಯಾಗಿದೆ. ಯುನೆಸ್ಕೋ ಪ್ರತಿ ವರ್ಷ ಸೆಪ್ಟೆಂಬರ್ 8ನೇ ದಿನಾಂಕವನ್ನು ಸಾಕ್ಷರತಾ ದಿನವನ್ನಾಗಿ ಆಚರಿಸುವುದಾಗಿ ಕರೆ ಕೊಟ್ಟಿತು. ಅದೇ ಪ್ರಕಾರವಾಗಿ ಕಳೆದ 50 ವರ್ಷಗಳಿಂದ ಈ ದಿನದ ಆಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 8ನೆಯ ದಿನಾಂಕವನ್ನು ಎಲ್ಲಾ ರಾಷ್ಟ್ರಗಳೂ ಕೂಡ ಸಾಕ್ಷರತಾ ದಿನವನ್ನಾಗಿ ಆಚರಿಸುತ್ತಿವೆ. ಸಾಕ್ಷರತೆಯ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುವ ಮೂಲಕ ಮನುಕುಲವನ್ನು ಅಕ್ಷರದ ಬೆಳಕಿನೆಡೆಗೆ ಕರೆದೊಯ್ಯುವುದೇ ಈ ಆಚರಣೆಯ ಹಿಂದಿರುವ ಉದ್ದೇಶ. ವಿಶ್ವಬ್ಯಾಂಕ್ ಕೂಡ ಈ ಪ್ರಯತ್ನವನ್ನ ಶ್ಲಾಘಿಸಿ ಅದು ಅಭಿಪ್ರಾಯ ಪಡುವಂತೆ ಶಿಕ್ಷಣವು ನಮ್ಮನ್ನು ಬಿಡುಗಡೆಗೊಳಿಸುವ ಒಂದು ಶಕ್ತಿ. ಅದು ಒಬ್ಬ ವ್ಯಕ್ತಿಯು ತನ್ನ ಹುಲು ಬದುಕಿನಿಂದ ಮೇಲೆದ್ದು ಬೌದ್ಧಿಕ, ಪಾರಮಾರ್ಥಿಕ ಉನ್ನತ ಮಜಲುಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಶಿಕ್ಷಣ ನಿನ್ನೆ, ಇಂದು ಮತ್ತು ನಾಳೆಗಳ ನಡುವಿನ ಸಂಭಾಷಣೆಯಾಗಿದ್ದು ಭವಿಷ್ಯದ ಪೀಳಿಗೆ ತನ್ನ ಪರಂಪರೆಯಿಂದ ಪಾಠ ಕಲಿಯಲು ನೆರವಾಗುತ್ತದೆ. ಯುನೆಸ್ಕೋ ವಿವಿಧ ಸಂದರ್ಭಗಳಿಗೆ ಸಂಬಂಧಿಸಿದಂತೆ ಮುದ್ರಿತ ಹಾಗೂ ಲಿಖಿತ ಸಾಮಗ್ರಿಗಳನ್ನು ಗುರುತಿಸುವ, ಅರ್ಥೈಸುವ, ಸೃಷ್ಟಿಸುವ, ಅಭಿವ್ಯಕ್ತಿಸುವ, ಸಂವಹಿಸುವ ಹಾಗೂ ಲೆಕ್ಕಿಸುವ ಸಾಮರ್ಥ್ಯವನ್ನೇ ಸಾಕ್ಷರತೆ ಎಂದು ವ್ಯಾಖ್ಯಾನಿಸಿದೆ. ಯುನೆಸ್ಕೋ ಪ್ರತಿ ವರ್ಷ ಒಂದೊಂದು ಘೋಷಣೆಯನ್ನು ಹೊರಡಿಸಿ ಸೆಪ್ಟೆಂಬರ್ 8ರಂದು ತಾನು ಯಾವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದೇನೆ ಎಂಬುದನ್ನ ಪ್ರಚುರಪಡಿಸುತ್ತದೆ. ಇಷ್ಟು ಪ್ರಯತ್ನಗಳ ನಂತರವೂ ಯುನೆಸ್ಕೋ ಹೇಳುವಂತೆ ಪ್ರಪಂಚದಲ್ಲಿ 1 ಬಿಲಿಯನ್ ಜನರು, ಅಂದರೆ 26% ಜನರು ಅನಕ್ಷರಸ್ಥರಿದ್ದಾರೆ. ಇವರಲ್ಲಿ 2/3 ಮಹಿಳೆಯರಿದ್ದಾರೆ. ಈ ಅನಕ್ಷರಸ್ಥರಲ್ಲಿ 98% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿಯೇ ವಾಸಿಸುತ್ತಿದ್ದಾರೆ. ಭಾರತ ಮತ್ತು ಚೀನಾಗಳನ್ನ ಪರಿಗಣಿಸಿದರೆ ಜಗತ್ತಿನ 52% ಅನಕ್ಷರಸ್ಥರು

ಈ ಎರಡು ದೇಶಗಳಲ್ಲೇ ಇದ್ದಾರೆ. ಆಫ್ರಿಕಾ ಖಂಡದಲ್ಲಿ ಶೇಕಡ 60%ಕ್ಕಿಂತಲೂ ಕಡಿಮೆ ಪ್ರಮಾಣದ ಸಾಕ್ಷರತೆಯನ್ನು ಕಾಣಬಹುದು. ಭಾರತದಲ್ಲಿ 1947ರಲ್ಲಿ ಬ್ರಿಟಿಷ್ ಆಡಳಿತವು ಕೊನೆಗೊಳ್ಳುತ್ತಿರುವಾಗ ಸಾಕ್ಷರತೆ ಕೇವಲ ಶೇಕಡ 12%ರಷ್ಟು ಇತ್ತು. ಅದು 2011ರ ವೇಳೆಗೆ ಶೇಕಡ 74%ಕ್ಕೆ ಏರಿಕೆಯಾಯಿತು. ಆದರೆ ಜಗತ್ತಿನ ಸಾಕ್ಷರತೆ ಪ್ರಮಾಣವಾದ ಶೇಕಡ 84%ಕ್ಕೆ ಹೋಲಿಸಿದರೆ ಇದನ್ನು ಕಡಿಮೆ ಎಂದೇ ಹೇಳಬೇಕಾಗುತ್ತದೆ. ಪುರುಷರ ಅಕ್ಷರತೆಯ ಪ್ರಮಾಣ ಶೇಕಡ 82.14 ಇದ್ದರೆ ಮಹಿಳೆಯರ ಅಕ್ಷರತೆ ಪ್ರಮಾಣವು ಶೇಕಡ 65.46. ಭಾರತದ ಸಾಕ್ಷರತೆಯನ್ನ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಹೋಲಿಸಿದರೆ ಭಾರತದಲ್ಲಿ ಕೇವಲ 74.4%ರಷ್ಟು ಸಾಕ್ಷರತೆಯನ್ನ ನಾವು ದಾಖಲಿಸಿದ್ದೇವೆ. ಭಾರತದಲ್ಲಿ ರಾಜ್ಯವಾರು ಸಾಕ್ಷರತೆಯನ್ನ ಪರಿಗಣಿಸಿದರೆ ಕೇರಳವು ಮೊದಲ ರಾಜ್ಯವಾಗಿ ನಿಲ್ಲುತ್ತದೆ. ನಂತರದ ಸ್ಥಾನದಲ್ಲಿ ಇರುವ ಲಕ್ಷದ್ವೀಪ ಸಾಕ್ಷರತೆಯನ್ನು ದಾಖಲಿಸಿಕೊಂಡಿದೆ. ಆ ನಂತರದ ಸ್ಥಾನವನ್ನು ಮಿಜೋರಾಂ, ತ್ರಿಪುರಗಳಿಗೆ ನೀಡಲಾಗುತ್ತದೆ. ಕೊನೆಯ ಸ್ಥಾನದಲ್ಲಿರುವವು ಬಿಹಾರ ಹಾಗೂ ತೆಲಂಗಾಣ. ಸರ್ಕಾರ 1988ರಲ್ಲಿ ಸಂಘಟಿಸಿದ ರಾಜ್ಯ ಶಿಕ್ಷಣ ಮಂತ್ರಿಗಳ ಸಮಾವೇಶದಲ್ಲಿ ಮಾಡಿದ ಶಿಫಾರಸಿನ ಮೇರೆಗೆ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನವನ್ನು ಆರಂಭಿಸಿದೆ. ಮಹಾತ್ಮ ಗಾಂಧಿಯವರ ಹೇಳಿಕೆ ಏನೆಂದರೆ, ನಾವು ಐಹಿಕ ಸಂಪತ್ತನ್ನ ಅಳೆಯುವ ರೀತಿಯಲ್ಲಿಯೇ ನಮ್ಮ ಶಿಕ್ಷಣವನ್ನೂ ಅಳೆಯುತ್ತಿದ್ದೇವೆ, ಹಾಗಾಗಿ ನಮಗೆ ಶಿಕ್ಷಣದ ನಿಜವಾದ ಮೌಲ್ಯ ಇನ್ನೂ ಅರ್ಥವೇ ಆಗಿಲ್ಲ. ನಾವು ಹಣ ಗಳಿಸುವುದಕ್ಕಾಗಿ ಶಿಕ್ಷಣ ಎಂದು ಭಾವಿಸಿದ್ದೇವೆ. ಆದ್ದರಿಂದಲೇ ಹುಡುಗಿಯರು ಸಂಪಾದಿಸಬೇಕಾಗಿಲ್ಲ ಮತ್ತು ಅವರು ಶಿಕ್ಷಿತರಾಗುವ ಅಗತ್ಯವೂ ಇಲ್ಲ ಎಂದು ತಿಳಿದುಕೊಂಡಿದ್ದೇವೆ. ನಮ್ಮ ಕರ್ನಾಟಕದ ಜಿಲ್ಲೆಗಳನ್ನು ಗಮನಿಸಿದರೆ ದಕ್ಷಿಣ ಕನ್ನಡ ಅತಿ ಹೆಚ್ಚಿನ ಸಾಕ್ಷರತೆಯನ್ನ ಹೊಂದಿದೆ. ಯಾದಗಿರಿಯು ಅತಿ ಕಡಿಮೆ ಸಾಕ್ಷರತೆಯನ್ನ ತೋರಿಸುತ್ತಿದೆ. ಕರ್ನಾಟಕದ 8 ಜಿಲ್ಲೆಗಳಲ್ಲಿ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ. ಬಾಗಲಕೋಟೆ, ಬಿಜಾಪುರ, ರಾಯಚೂರು, ಕೊಪ್ಪಳ, ಚಾಮರಾಜನಗರ, ಯಾದಗಿರಿ, ಗುಲ್ಬರ್ಗಾ, ಬಳ್ಳಾರಿಗಳು ಈ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತಿವೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಬೆಂಗಳೂರುಗಳು ಮಹಿಳಾ ಸಾಕ್ಷರತೆಯಲ್ಲಿ ಶೇಕಡ 80%ಕ್ಕಿಂತಲೂ ಹೆಚ್ಚಿನ ದಾಖಲೆಯನ್ನ ಮಾಡಿ ಮಹಿಳೆಯರನ್ನ ಸುಶಿಕ್ಷಿತರನ್ನಾಗಿಸಿದ್ದೆ ಎಂದು ಹೇಳಿಕೊಳ್ಳುತ್ತಿವೆ. ಈ ಎಲ್ಲಾ ಅಂಕಿ ಸಂಖ್ಯೆಗಳನ್ನ ಗಮನಿಸಿದಾಗ ಅಕ್ಷರದ ಜ್ಯೋತಿಯು ಬೆಳಗಬೇಕಾಗಿರುವ ಅನೇಕ ಕತ್ತಲೆಯ ಮೂಲೆಗಳು ಉಳಿದುಕೊಂಡಿವೆ ಎಂದು ಅರ್ಥವಾಗುತ್ತದೆ. ಬಡವ ಬಳ್ಳಿದನೆಂಬ ಭೇದವಿಲ್ಲದೆ, ಜಾತಿ ಧರ್ಮಗಳ ಮೇಲು ಕೀಳಿನ ತಾರತಮ್ಯವಿಲ್ಲದೆ, ಗಂಡು ಹೆಣ್ಣೆಂಬ ಲಿಂಗಭೇದವಿಲ್ಲದೆ, ಸಮತೆ ಮತ್ತು ಮಮತೆಯ ಹಸಿರು ದಾರಿಗಳ ನಿರ್ಮಾಣಕ್ಕಾಗಿ ಅಕ್ಷರದ ಹೂ ಅಕ್ಕರೆಯಿಂದ ಅರಳಬೇಕಾಗಿದೆ. ಇಂದು ನಾವು ನೀವೆಲ್ಲ ಅಕ್ಷರದ ಜಗತ್ತಿನೊಂದಿಗೆ ಅಂಟಿಕೊಂಡಿರುವ ನಮ್ಮ ನಂಟನ್ನು ಪುನರ್ಜ್ಞಾಪಿಸಿಕೊಳ್ಳುತ್ತಾ ನಿರಕ್ಷರಿಗಳ ಕೈಯಲ್ಲಿ ಬಳಪ ಹಿಡಿಸಿ ಕಪ್ಪು ಹಲಗೆಯ ಮೇಲೆ ಬಿಳಿ ಅಕ್ಷರಗಳನ್ನು ಮೂಡಿಸುತ್ತಾ ಅವರ ಮುಖದಲ್ಲಿ ಎಂದೂ ಅಳಿಯದ ಶಾಶ್ವತ ನಗುಗಳನ್ನು ಮೂಡಿಸೋಣ. ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಕೈಯಿಂದಾದ ಅಳಿಲು ಸೇವೆಗೆ ನಾವು ಸನ್ನದ್ಧರಾಗೋಣ ಎಂದು ಆಶಿಸುತ್ತಾ ಎಲ್ಲರಿಗೂ ಅಕ್ಷರದ ಬೆಳಕು ಜ್ಞಾನದ ಜಾಗರಕ್ಕೆ ದಾರಿಗಳನ್ನು ಅಣಿಮಾಡಿಕೊಡಲಿ ಎಂದು ಹಾರೈಸುತ್ತೇನೆ.

0: ಈಗ ವಿಶ್ವ ಸಾಕ್ಷರತಾ ದಿನ ಈ ಕುರಿತು ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳೋಣ.
1: ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಸಂಯುಕ್ತ ರಾಷ್ಟ್ರಸಂಘದ ಸದಸ್ಯ ರಾಷ್ಟ್ರಗಳೆಲ್ಲ ಅಂದು ಸಾಕ್ಷರತಾ ದಿನವನ್ನು ಆಚರಿಸುತ್ತವೆ.

65 ನವೆಂಬರ್ 7ರಂದು ಯುನೆಸ್ಕೋ ಸಂಸ್ಥೆಯು ಸಾಕ್ಷರತಾ ದಿನ ಆಚರಿಸುವ ಕುರಿತು ಘೋಷಣೆ ಮಾಡಿತ್ತು. ಮರು ವರ್ಷವೇ ಅಂದರೆ 1966 ಸೆಪ್ಟೆಂಬರ್ 8ರಂದು ವಿಶ್ವದಲ್ಲಿ ಮೊದಲ ಸಾಕ್ಷರತಾ ದಿನ ಆಚರಿಸಲ್ಪಟ್ಟಿತು. 2016 ಸೆಪ್ಟೆಂಬರ್ 8 ಸಾಕ್ಷರತಾ ದಿನಕ್ಕೆ 50 ವರ್ಷಗಳಾದವು. ಜಗತ್ತಿನ ಜನಸಂಖ್ಯೆ 1987ರಲ್ಲಿ ಅಂದಾಜು 500 ಕೋಟಿಯಾಗಿದ್ದರೆ ಮುಂದೆ 25 ವರ್ಷಗಳಲ್ಲಿ ಅಂದರೆ 2012ರಲ್ಲಿ 702 ಕೋಟಿ ತಲುಪಿತ್ತು. 2016ರಲ್ಲಿ 744 ಕೋಟಿಯನ್ನೂ ದಾಟಿದೆ. ಜಗತ್ತಿನ ಪ್ರತಿ 5 ಜನರಲ್ಲಿ ಒಬ್ಬನು ಅನಕ್ಷರಸ್ಥನಾಗಿದ್ದರೆ ಇದರ 3ರಲ್ಲಿ 2 ಭಾಗ ಹೆಣ್ಣು ಮಕ್ಕಳಿದ್ದಾರೆ. ಅಂದಾಜು 77.5 ಕೋಟಿ ಅನಕ್ಷರಸ್ಥ ಯುವಕರಿದ್ದರೆ 6.5 ಕೋಟಿ ಮಕ್ಕಳು ನಿರಕ್ಷರಿಗಳಾಗಿದ್ದಾರೆ. ಕೆಲವು ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗುವುದಿಲ್ಲ. ಮತ್ತೆ ಕೆಲವರು ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಪೂರ್ಣಗೊಳಿಸಿ ಶಾಲೆ ಬಿಡುತ್ತಾರೆ. ಅಕ್ಷರಸ್ಥರೆಂದು ಹೇಳುವ ಅನೇಕ ಜನರಿಗೆ ಸಾಕ್ಷರತೆಯ ಕನಿಷ್ಠ ಕೌಶಲಗಳು ಗೊತ್ತಿಲ್ಲ. ಜಗತ್ತಿನ ಜನಸಂಖ್ಯೆ ಹೆಚ್ಚಾದಂತೆ ನಿರಕ್ಷರಿಗಳ ಪ್ರಮಾಣವೂ ಹೆಚ್ಚಾಗುತ್ತಾ 21ನೇ ಶತಮಾನದ ಆಧುನಿಕ ಜಗತ್ತಿನ ಮುನ್ನಡೆಗೆ ಕಾಲ್ತೊಡಕಾಗುತ್ತಿದೆ. ಇದನ್ನರಿತ ಯುನೆಸ್ಕೋ ಜಗತ್ತಿನ ಜನರಿಗೆ ಸಾಕ್ಷರತೆಯ ಕುರಿತು ಅರಿವು ಉಂಟು ಮಾಡುವುದು, ಅದರ ಮಹತ್ವ ತಿಳಿಸುವುದು ಮತ್ತು ವಿವಿಧ ದೇಶಗಳ ಸಾಕ್ಷರತೆಯ ಸ್ಥಾನಮಾನ ತಿಳಿಸುವ ಉದ್ದೇಶದಿಂದ ಸಾಕ್ಷರತಾ ದಿನ ಆಚರಿಸಲು ನಿರ್ಧರಿಸಿತು. ವಯಸ್ಕರ ಶಿಕ್ಷಣಕ್ಕೆ ವಿಶೇಷ ಮಹತ್ವ ಕೊಟ್ಟು ಸಾಕ್ಷರರ ಪ್ರಮಾಣ ಹೆಚ್ಚಿಸಲು ಪ್ರೋತ್ಸಾಹಿಸಿತು. ವಿಶ್ವದ ಜನರನ್ನು ಸಾಕ್ಷರರನ್ನಾಗಿ ಮಾಡುವುದರಿಂದ ಜನಸಂಖ್ಯಾ ನಿಯಂತ್ರಣ, ಶಿಶು ಮರಣದ ಪ್ರಮಾಣದಲ್ಲಿ ಇಳಿಕೆ, ಬಡತನ ನಿವಾರಣೆ, ಲಿಂಗ ಸಮಾನತೆ, ನಿರುದ್ಯೋಗ ನಿರ್ಮೂಲನೆ, ಅಭಿವೃದ್ಧಿ, ಶಾಂತಿ ಮತ್ತು ಪ್ರಜಾಪ್ರಭುತ್ವದ ಗುರಿಗಳನ್ನು ತಲುಪಬಹುದು. ಸಾಕ್ಷರತೆಯು ಜನರ ಜೀವನವನ್ನು ರೂಪಿಸುವುದಲ್ಲದೆ ಅವರಿಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ತಂದುಕೊಡುತ್ತದೆ. ವೈಯಕ್ತಿಕ ವಿಕಾಸ, ಸಾಮಾಜಿಕ ಅಭಿವೃದ್ಧಿಯ ಕುರಿತು ಹಕ್ಕನ್ನು ತಿಳಿಸಿಕೊಡುತ್ತದೆ. ಅನಕ್ಷರತೆಯಿಂದಾಗುವ ದುಷ್ಪರಿಣಾಮಗಳನ್ನು ತಿಳಿಯಪಡಿಸಿ ಅದರಿಂದಾಗುವ ಅನಾಹುತಗಳ ಅರಿವು ಉಂಟುಮಾಡಿ ಜನರನ್ನು ಜಾಗೃತಗೊಳಿಸುತ್ತದೆ. ಜನರನ್ನು ಸಾಕ್ಷರರನ್ನಾಗಿಸುವುದರಿಂದ ಅವರ ಅಜ್ಞಾನ ಹೋಗಲಾಡಿಸಿ ಬಡತನ ನಿರ್ಮೂಲನೆ ಮಾಡಿ ಆರೋಗ್ಯವಂತ ನಾಗರಿಕರನ್ನಾಗಿ ಮಾಡಿ ಹೀನಾಯ ದರಿದ್ರ ಸ್ಥಿತಿಯ ಬದುಕನ್ನು ನಿವಾರಿಸುತ್ತದೆ. ಗೌರವಯುತ ಬದುಕು ರೂಪಿಸಿ ಸಮಾಜದಲ್ಲಿ ಸ್ಥಾನಮಾನ ತಂದುಕೊಡುತ್ತದೆ. ವಿವಿಧ ದೇಶಗಳ ಸಾಕ್ಷರರ ಪ್ರಮಾಣದ ಒಂದು ಪಕ್ಷಿನೋಟ ನೋಡಲಾಗಿ ಏಷ್ಯಾ ಖಂಡದ ಪಶ್ಚಿಮ ಮತ್ತು ದಕ್ಷಿಣ ಭಾಗ, ಆಫ್ರಿಕಾ ಖಂಡದ ಮಧ್ಯ ಹಾಗೂ ಪಶ್ಚಿಮ ಭಾಗದ ದೇಶಗಳಲ್ಲಿ ಸಾಕ್ಷರತೆಯ ಪ್ರಮಾಣ ಅತಿ ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಬುರ್ಕಿನಾ ಫಾಸೋದಲ್ಲಿ ಸಾಕ್ಷರತೆಯ ಪ್ರಮಾಣ ಶೇಕಡಾ 12.8 ಇದ್ದರೆ ನೈಗರ್ದ ಶೇಕಡಾ 14.4, ಮಾಲಿಯಲ್ಲಿ ಶೇಕಡಾ 19 ಇರುವುದು ತಿಳಿದು ಬರುತ್ತದೆ. ಇಥಿಯೋಪಿಯಾ ಜಗತ್ತಿನಲ್ಲಿ ಮೊದಲ ಸಾಕ್ಷರ ದೇಶವಾಗಿದೆ. ಗಿನಿಯಾದಲ್ಲಿ ಶೇಕಡಾ 41 ಸಾಕ್ಷರರಿದ್ದು ಶಾಂತಿಗಾಗಿ ಸಾಕ್ಷರತೆಯನ್ನು ಉಪಯೋಗಿಸಿ ಕೃಷಿ ಅಭಿವೃದ್ಧಿ ಮಾಡಿದರು. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ನಿರಕ್ಷರಿಗಳು ಭಾರತದಲ್ಲಿರುವರು ಎಂದು ಯುನೆಸ್ಕೋ ವರದಿ ಮಾಡಿತ್ತು. 2011ರ ಗಣತಿಯ ಪ್ರಕಾರ ಭಾರತದಲ್ಲಿ ಶೇಕಡಾ 74 ಸಾಕ್ಷರರಿದ್ದು ಮುಂದೆ 2 ವರ್ಷದಲ್ಲಿ ಸಾಕ್ಷರರ ಪ್ರಮಾಣ ಶೇಕಡಾ 84ಕ್ಕೇರಿತು. ನಮ್ಮ ನೆರೆಯ ದೇಶ ಪಾಕಿಸ್ತಾನದಲ್ಲಿ ಸಾಕ್ಷರರು ಶೇಕಡಾ 65.2 ಇದ್ದರೆ ಬಾಂಗ್ಲಾದೇಶದಲ್ಲಿ ಶೇಕಡಾ 71.5 ಇರುತ್ತಾರೆ. ಫಿಲಿಪೈನ್ಸ್ ದೇಶದಲ್ಲಿ 2ನೇ ಮಹಾಯುದ್ಧದ ನಂತರ ಸಾಕ್ಷರರ ಪ್ರಮಾಣ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚಾದುದು ಕಂಡುಬಂದಿತ್ತು. ನಮ್ಮ ಭಾರತದ ರಾಜ್ಯಗಳ ಸ್ಥಿತಿಗತಿಯನ್ನು ಗಮನಿಸಿದಾಗ 2011ರ ಗಣತಿಯ ಪ್ರಕಾರ ಕೇರಳದಲ್ಲಿ ಅತಿ ಹೆಚ್ಚು ಸಾಕ್ಷರರು ಇದ್ದಿತ್ತು. ಆಶ್ಚರ್ಯದ ಸಂಗತಿ ಎಂದರೆ ಲಕ್ಷದ್ವೀಪ್ 2ನೇ ಸ್ಥಾನದಲ್ಲಿದ್ದು ನಂತರ ಮಿಜೋರಾಂ ರಾಜ್ಯವಿದ್ದು ಅದರ ನಂತರ ತ್ರಿಪುರ, ನಂತರ ಗೋವಾ ಇರುತ್ತದೆ. ಕೊನೆಯ ಸ್ಥಾನದಲ್ಲಿ ರಾಜ್ಯಗಳು ತೆಲಂಗಾಣ ಮತ್ತು ಬಿಹಾರ. ಭಾರತದಲ್ಲಿ ಕರ್ನಾಟಕ 23ನೆಯ ಸ್ಥಾನದಲ್ಲಿದೆ. ಇನ್ನು ಮಹಿಳಾ ಸಾಕ್ಷರರ ಪ್ರಮಾಣ ಗಮನಿಸಿದಾಗ ಪರಿಸ್ಥಿತಿ ತೀರ ಶೋಚನೀಯವಾಗಿರುವುದು ಕಂಡುಬರುತ್ತದೆ. ವಿವಿಧ ದೇಶಗಳ ಸಾಕ್ಷರತೆಯ ಪ್ರಗತಿಗೆ ಅಡ್ಡಿಯನ್ನುಂಟು ಮಾಡುವ ಅನೇಕ ಅಂಶಗಳನ್ನು ಗಮನಿಸಿ ಗುರುತಿಸಿ ಯುನೆಸ್ಕೋ ಸಾಕ್ಷರತಾ ದಿನ ಆಚರಿಸುವುದರೊಂದಿಗೆ ಸಾಕ್ಷರತಾ ದಶಕವನ್ನು 2003ರಿಂದ 2012ರವರೆಗೆ ಆಚರಿಸಿತು. ಸರ್ವರಿಗಾಗಿ ಶಿಕ್ಷಣ ಅದರ ಮೂಲ ಉದ್ದೇಶವಾಗಿತ್ತು. ಸಾಕ್ಷರತೆಯು ಸ್ವಾತಂತ್ರ್ಯದಂತೆ ಎಂಬುದು ಅದರ ಘೋಷವಾಕ್ಯವಾಗಿತ್ತು. 2007 ಮತ್ತು 2008ರಲ್ಲಿ ಸಾಕ್ಷರತೆ ಹಾಗೂ ಆರೋಗ್ಯ ಎಂಬ ವಿಷಯವಿದ್ದು ಸಾಂಕ್ರಾಮಿಕ ರೋಗಗಳಾದ ಎಚ್ಐವಿ, ಟಿಬಿ,

ಕಾಲ್ರಾ, ಮಲೇರಿಯಾದಂಥ ಸಾಂಸರ್ಗಿಕ ರೋಗಗಳ ನಿವಾರಣೆಯ ಕುರಿತಾಗಿ ಜನರ ಗಮನ ಸೆಳೆತು. 2009 ಮತ್ತು 2010 ಸಬಲೀಕರಣಕ್ಕಾಗಿ ಸಾಕ್ಷರತೆ ಎಂದಿತ್ತು. ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು, ನಿರಕ್ಷರ ಮಹಿಳೆಯರನ್ನು ಸಾಕ್ಷರರನ್ನಾಗಿಸುವುದು ಇದರ ಉದ್ದೇಶವಾಗಿತ್ತು. 2011 ಮತ್ತು 2012 ಶಾಂತಿಗಾಗಿ ಸಾಕ್ಷರತೆ ವಿಷಯವಾಗಿದ್ದು ಜನರ ಮನಸ್ಸಿನಲ್ಲಿ ಶಾಂತಿ ಹುಟ್ಟಿಸುವುದಾಗಿತ್ತು. 2013 21ನೇ ಶತಮಾನದ ಬದುಕಿಗಾಗಿ ಸಾಕ್ಷರತೆ ಎಂದ ಯುನೆಸ್ಕೋ. 2014 ಸುಸ್ಥಿರ ಅಭಿವೃದ್ಧಿಗಾಗಿ ಸಾಕ್ಷರತೆ ಎಂದು ಮತ್ತು 2015 ಸುಸ್ಥಿರ ಸಮಾಜಕ್ಕಾಗಿ ಸಾಕ್ಷರತೆ ಎಂದಿತ್ತು. 2016 ವಿಷಯ 21ನೇ ಶತಮಾನಕ್ಕಾಗಿ ಶಿಕ್ಷಣ ಎಂದಿದೆ. ಇನ್ನು ಭಾರತದತ್ತ ತಿರುಗಿ ನೋಡಿದಾಗ ಕೊಠಾರಿ ಕಮಿಷನ್ ಈ ರೀತಿ ಹೇಳುತ್ತದೆ, ಭಾರತದ ಭವ್ಯ ಭವಿಷ್ಯ ಅದರ ವರ್ಗದ ಕೊನೆಗಳಲ್ಲಿ ರೂಪುಗೊಳ್ಳುತ್ತಿದೆ ಎಂದು. ಆ ಭವ್ಯ ಭವಿಷ್ಯ ರೂಪಿಸಲು ಭಾರತದ ಎಲ್ಲ ಪ್ರಜೆಗಳು ಶಿಕ್ಷಣ ಪಡೆಯಲೇಬೇಕು. ಹೀಗಾಗಿ ಭಾರತದಲ್ಲಿ ಎಲ್ಲರಿಗೂ ಶಿಕ್ಷಣ ಎಂಬ ಘೋಷಣೆಯೊಂದಿಗೆ ಸರ್ವ ಶಿಕ್ಷಣ ಅಭಿಯಾನವನ್ನು ಕೈಗೊಳ್ಳಲಾಯಿತು. 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯದ ಪ್ರಾಥಮಿಕ ಶಿಕ್ಷಣವೆಂದು ಮಕ್ಕಳನ್ನು ಶಾಲೆಗೆ ಕಳಿಸುವಂತೆ ಒತ್ತಾಯಿಸಿತು. ಸಾಂಪ್ರದಾಯಿಕ ಅರ್ಥದಲ್ಲಿ ಸಾಕ್ಷರತೆ ಎಂದರೆ ಓದು, ಬರಹ, ಲೆಕ್ಕ, ಅಂದರೆ 3R, ರೀಡಿಂಗ್, ರೈಟಿಂಗ್ ಅಂಡ್ ಅರಿಥ್ಮೆಟಿಕ್. ಯುನೆಸ್ಕೋದ ಪ್ರಕಾರ ಸಾಕ್ಷರತೆ ಎಂದರೆ ಮುದ್ರಿತ ಹಾಗೂ ಲಿಖಿತ ಬರಹವನ್ನು ಗುರುತಿಸಿ ಅರ್ಥ ಮಾಡಿಕೊಂಡು ತಿಳಿಯುವಂತೆ ಹೇಳಬಲ್ಲ, ಬರೆಯಬಲ್ಲ, ಎಣಿಕೆ ಮಾಡಬಲ್ಲ ಸಾಮರ್ಥ್ಯ. ಸಾಕ್ಷರತೆಗೆ ಸೀಮಿತ ಅರ್ಥವಿದ್ದರೆ ಶಿಕ್ಷಣಕ್ಕೆ ವಿಶಾಲವಾದ ವ್ಯಾಪಕ ಅರ್ಥವಿದೆ. ಸಾಕ್ಷರತೆಯು ಶಿಕ್ಷಣಕ್ಕೆ ಮೂಲಭೂತ ಆಧಾರವಾಗಿದೆ. ಶಿಕ್ಷಣದಿಂದಾಗುವ ಸಾಮರ್ಥ್ಯವು ಜ್ಞಾನ ಗಳಿಸುವಲ್ಲಿ, ಅಂತಃಶಕ್ತಿ ಹೆಚ್ಚಿಸುವಲ್ಲಿ, ಸಾಮಾಜಿಕ ಆಗುಹೋಗುಗಳಲ್ಲಿ ಯಶಸ್ವಿ ರೀತಿಯಿಂದ ಪಾಲ್ಗೊಳ್ಳುವಲ್ಲಿ, ಆರ್ಥಿಕ ಅಭಿವೃದ್ಧಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನಾಡುತ್ತದೆ. ನಿರಕ್ಷರತೆಯು ಅಜ್ಞಾನಕ್ಕೆ ಕಾರಣವಾಗಿ ಅಜ್ಞಾನವು ಅನಾರೋಗ್ಯ ಮತ್ತು ಬಡತನಕ್ಕೆ ಎಡೆ ಮಾಡಿಕೊಡುತ್ತದೆ. ಜನಸಂಖ್ಯಾ ಸ್ಫೋಟಗೊಳ್ಳುತ್ತಿರುವುದು ಅಜ್ಞಾನದಿಂದಾಗಿಯೇ. ಒಂದು ವರದಿಯ ಪ್ರಕಾರ ಪ್ರತಿದಿನ 800 ಮಹಿಳೆಯರು ಪ್ರಸವ ಸಮಯದಲ್ಲಿ ಸಾವನ್ನಪ್ಪುತ್ತಾರೆ. 5 ವರ್ಷದೊಳಗಿನ 5ರಲ್ಲಿ 1 ಮರಣ ಹೊಂದುತ್ತದೆ. ಅಂದರೆ ಅನಕ್ಷರತೆಗೂ ಅತಿ ಬಡತನಕ್ಕೂ ನಿಕಟ ಸಂಬಂಧವಿದ್ದು, ಇಂಥ ದೇಶಗಳಲ್ಲಿಯ ಪುರುಷರು ಸ್ತ್ರೀಯರ ಕುರಿತು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಭದ್ರ ಸಾಮಾಜಿಕ ಅಭಿವೃದ್ಧಿಯು ಆರ್ಥಿಕ ಬೆಳವಣಿಗೆಗೆ ಮೂಲವಾಗಿದೆ. ಆರ್ಥಿಕ ಸಂಪನ್ಮೂಲಗಳಲ್ಲಿ ಮಾನವ ಅತಿ ಮುಖ್ಯ ಸಂಪನ್ಮೂಲ. ಸಮಾಜದ ಎಲ್ಲ ವ್ಯಕ್ತಿಗಳ ಜ್ಞಾನ, ಕೌಶಲ ಮತ್ತು ವಿವಿಧ ಸಾಮರ್ಥ್ಯಗಳ ಅಭಿವೃದ್ಧಿಗೊಳಿಸುವ ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಸ್ಥಿರ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವು ಕಾರಣವಾಗಿದೆ. ಉದ್ದಿಮೆ, ಕೃಷಿ, ಹಣಕಾಸು, ಸಾರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳನ್ನು ಆಧುನೀಕರಣಗೊಳಿಸಲು ಅಭಿವೃದ್ಧಿ ಹೊಂದಿದ ಮಾನವ ಸಂಪನ್ಮೂಲವನ್ನು ಸಮರ್ಥ ರೀತಿಯಿಂದ ಬಳಸಿಕೊಳ್ಳಬೇಕು. ಮಾನವ ಸಂಪನ್ಮೂಲ ಅಭಿವೃದ್ಧಿಗೊಳಿಸಲು ಜನರ ಜ್ಞಾನ ಹೆಚ್ಚಿಸಿ ವಿವಿಧ ಕೌಶಲಗಳ ತರಬೇತಿ ಕೊಡು, ಪ್ರತಿಯೊಬ್ಬನ ಆಂತರಿಕ ಸಾಮರ್ಥ್ಯ ಗುರುತಿಸಿ ಬೆಳೆಸಿ ಪೋಷಿಸಬೇಕು. ಇದರಿಂದ ವ್ಯಕ್ತಿಯು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸಮರ್ಥ ರೀತಿಯಿಂದ ಭಾಗವಹಿಸುತ್ತಾನೆ. ಹೀಗಾಗಿ ಶಿಕ್ಷಣಕ್ಕೂ ಆರ್ಥಿಕ ಅಭಿವೃದ್ಧಿಗೂ ಅವಿನಾಭಾವ ಸಂಬಂಧವಿದೆ. ನಮ್ಮ ಭಾರತ ಸಂಪದ್ಭರಿತ ದೇಶವಾಗಿದೆ. ಫಲವತ್ತಾದ ನೆಲ, ಸಸ್ಯ ಶ್ಯಾಮಲ ಅರಣ್ಯ, ಪರ್ವತಗಳು, ಗಾಳಿ, ನೀರು, ಬಿಸಿಲು, ಖನಿಜ ಸಂಪತ್ತು, ಇವೆಲ್ಲಕ್ಕೂ ಮಿಗಿಲಾಗಿ ಮಾನವ ಸಂಪತ್ತು ಇದೆ. ಇವೆಲ್ಲವುಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಂಡರೆ ಭಾರತ ಮುಂದುವರಿದ ದೇಶಗಳಲ್ಲಿಯೇ ಪ್ರಥಮ ಸ್ಥಾನ ಪಡೆಯುವುದರಲ್ಲಿ ಸಂಶಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಿರಕ್ಷರ ಕುಕ್ಷಿಗಳಿಗೂ ಕೊರತೆ ಇಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ದೈಹಿಕ ಶ್ರಮಕ್ಕೆ ಮಹತ್ವ ನೀಡದೆ ಅದನ್ನು ಕೀಳಾಗಿ ನೋಡಲಾಗುತ್ತಿದೆ. ವಿವಿಧ ಕೌಶಲಗಳಿಗೆ ನೀಡಬೇಕಾದ ತರಬೇತಿ ಒಂದು ತಮಾಷೆ ನಡೆಯುತ್ತದೆ. ಗಿಳಿಪಾಠದ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದೇ ಶ್ರೇಷ್ಠ ಶಿಕ್ಷಣವೆಂದು ಬಿಂಬಿಸಿ ದೈಹಿಕ ಪರಿಶ್ರಮದ ಮಹತ್ವ ತಿಳಿಯಬೇಕಾದ ಹಂತದಲ್ಲಿ ಅವರನ್ನು ಮೈಗಳ್ಳರನ್ನಾಗಿಸುತ್ತಿದೆ. ಇಂದು ಅರ್ಥವ್ಯವಸ್ಥೆಯನ್ನು ಸುಧಾರಿಸಲು ಬೇಕಾದ ಅನೇಕ ಉದ್ಯಮಗಳಲ್ಲಿ ಕುಶಲ ಕರ್ಮಿಗಳ ಕೊರತೆ ಎದ್ದು ಕಾಣುತ್ತದೆ. ಯುವಕರು ಹೊಲಗಳಲ್ಲಿ ಮೈಮುರಿದು ದುಡಿಯಲು ಸಿದ್ಧರಿಲ್ಲ. ಹೊಸ ಹೊಸ ಸಂಶೋಧನೆಗಳ ಲಾಭ ಕೃಷಿ ಕ್ಷೇತ್ರಕ್ಕೆ ಸಿಗದೆ ಸಂಶೋಧನೆಗಳು ಗ್ರಂಥ ಭಂಡಾರದಲ್ಲಿ ಧೂಳು ತಿನ್ನುತ್ತಿವೆ. ಇಂಥದರಲ್ಲಿಯೇ ನಿರಕ್ಷರಿಗಳ

0: ಅನ್ನು ಹೊತ್ತುಕೊಂಡು 21ನೇ ಶತಮಾನಕ್ಕೆ ಕಾಲಿಟ್ಟೂ ಆಗಿದೆ. ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ರಾಕೆಟ್ ವೇಗದಿಂದ ಓಡುತ್ತಿರುವ ಜಗತ್ತು ಸಂಕೀರ್ಣತೆಯೆಡೆಗೆ ಸಾಗಿದೆ. ಆದರೆ ಸಾಕ್ಷರತೆಯ ಕೊರತೆಯಿಂದಾಗಿ ಪ್ರಗತಿಯಲ್ಲಿ ಏರುಪೇರಾಗುತ್ತಿದೆ. ಪರಿಸರ ಮಾಲಿನ್ಯ, ಹಸಿರು ಪರಿಣಾಮ, ಭೂಮಂಡಲದ ತಾಪಮಾನ ಏರಿಕೆ, ಓಝೋನ್ ಪದರದ ನಾಶ ಮುಂತಾದ ಹೊಸ ಹೊಸ ಸಮಸ್ಯೆಗಳು ಇಂದು ಉದ್ಭವವಾಗಿವೆ. ಮಾನವನ ಅತಿ ದುರಾಸೆಯಿಂದ ಅರಣ್ಯ ಸಂಪತ್ತು ನಾಶವಾಗುತ್ತಾ ಭೂಮಿಯ ಒಡಲು ಬರಿದಾಗುತ್ತಿದೆ. ಇದರಿಂದ ಜೀವನಾವಶ್ಯಕಗಳು ಕಲುಷಿತಗೊಂಡು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ದುಡಿಯುವ ಸಾಮರ್ಥ್ಯ ಕುಂಠಿತಗೊಳ್ಳುತ್ತಿದೆ. ಶ್ರೇಷ್ಠ ಮಟ್ಟದ ಜೀವನ ಬಿಸಿಲುಗುದುರೆಯಾಗಿದೆ. ಹೀಗಾಗಿ ಪೃಥ್ವಿಯ ರಕ್ಷಣೆ ಇಂದಿನ ಯುವಕರ ಹೊಸ ಹೊಣೆಯಾಗಿದೆ. 20ನೇ ಶತಮಾನ ಎರಡು ಘನಘೋರ ಯುದ್ಧಗಳನ್ನು ಕಂಡು ನಲುಗಿ ಹೋಗಿದೆ. ಇತ್ತೀಚೆಗೆ ವಿವಿಧ ದೇಶಗಳ ಮೇಲೆ ನಡೆಯುತ್ತಿರುವ ಭಯೋತ್ಪಾದಕರ ಅಟ್ಟಹಾಸ ಮೂರನೆಯ ಮಹಾಯುದ್ಧವೆಂದೇ ಬಣ್ಣಿಸಲಾಗಿದೆ. ಭಸ್ಮಾಸುರರು, ರಕ್ತಬೀಜಾಸುರರು ಹೆಚ್ಚುತ್ತಿದ್ದು ಮುಗ್ಧ ನಾಗರಿಕರ ಮಾರಣ ಹೋಮ ನಡೆಯುತ್ತಿದೆ. ಇದಕ್ಕೆ ಕೊನೆಯೆಂಬುದೇ ಇಲ್ಲವೇ? ನೆಲ್ಸನ್ ಮಂಡೇಲಾ ಹೇಳುತ್ತಾರೆ, ಶಿಕ್ಷಣ ಒಂದು ಪ್ರಬಲ ಅಸ್ತ್ರವಾಗಿದ್ದು ಜಗತ್ತನ್ನು ಇಚ್ಛಿತ ದಿಶೆಯಲ್ಲಿ ಬದಲಾಯಿಸಬಹುದು ಎಂದು. ನಿಜವಾಗಿಯೂ ಶಿಕ್ಷಣ ಸರ್ವ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ರಾಮಬಾಣವಾಗಿದೆ. ಇಂದಿನ ಮಕ್ಕಳು ನಾಳಿನ ಯುವಕರು, ದೇಶದ ಭದ್ರ ಬುನಾದಿ ಹಾಕುವ ಪ್ರಜೆಗಳು. ಭವಿಷ್ಯದ ಸುಸ್ಥಿರ ವಿಶ್ವಕ್ಕಾಗಿ ಶಿಕ್ಷಣದ ಬೀಜಗಳನ್ನು ಹಿಂದೆ ಬಿತ್ತಿದರೆ ಇನ್ನು 20 ವರ್ಷಗಳ ನಂತರ ಅದರ ಫಲ ದೊರೆಯುವುದು. ವಿಶ್ವವೇ ಒಂದು ಸುಂದರ ಕುಟುಂಬ ಎಂಬ ಪರಿಕಲ್ಪನೆಯ ಕನಸು ನನಸಾಗಲು ಇಂದಿನ ಎಲ್ಲ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡುವಲ್ಲಿ ಕಾರ್ಯತತ್ಪರರಾಗೋಣ. ವಿಶ್ವದಲ್ಲಿಯ ಎಲ್ಲ ಮಕ್ಕಳ, ವಯಸ್ಕರ, ವಿಶೇಷತಃ ಸ್ತ್ರೀ ಶಿಕ್ಷಣ ಇಂದಿನ ಅವಶ್ಯಕತೆಯಾಗಿದೆ. ನಿರಕ್ಷರತೆಯ ವಿರುದ್ಧ ಸಮರ ಸಾರಲು ಬನ್ನಿ. ಈಚ್ ಒನ್ ಟೀಚ್ ಒನ್.
1: ವಿಶ್ವ ಸಾಕ್ಷರತಾ ದಿನ. ಶಾಲಿನಿ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ, ಕಾರ್ಯಕ್ರಮ ನಿರ್ವಹಣೆ ಮಾಲಾ ಸಾಂಬಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಶ್ರೋತೃಳಿಗೆ ಗಮನಿಸಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕನ್ನಡ ಭವನ 2ನೇ ಮಹಡಿ ಜೆಸಿ ರಸ್ತೆ ಬೆಂಗಳೂರು, ಇವರು ಶಿಷ್ಯ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವರ್ಷ ವಯೋಮಾನದ ಒಳಗಿರುವಂತಹ ಅಭ್ಯರ್ಥಿಗಳು ಶಿಷ್ಯ ವೇತನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು. 2026-27 ಸಾಲಿನ ಶಿಷ್ಯವೇತನಕ್ಕೆ ಆಯ್ಕೆ ಪ್ರಕ್ರಿಯೆಯನ್ನು ಮೊಬೈಲ್ ಹಾಗೆಯೇ ವಿಡಿಯೋ ಚಿತ್ರೀಕರಣದ ಮೂಲಕ ಆಯ್ಕೆ ಮಾಡೋದಕ್ಕೆ ಅಕಾಡೆಮಿ ತೀರ್ಮಾನ ಮಾಡಿದೆ. ಶಿಷ್ಯವೇತನ ಅರ್ಜಿಗಳ ಬಗ್ಗೆ ಮಾಹಿತಿಯನ್ನು ಅಕಾಡೆಮಿಯು ಫೇಸ್ಬುಕ್ನಲ್ಲಿ ಹಾಗೆಯೇ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ. ನೀವುಗಳು ಇದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಫೇಸ್ಬುಕ್ ವಿಳಾಸ ಹೇಗಿದೆ? facebook.com/karnataka-sangeeta-nritya-academy. ಇನ್ನು ವೆಬ್ಸೈಟ್ ವಿಳಾಸ ಹೇಗಿದೆ? sangeetanrityaacademy.karnataka.gov.in. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು.

0: ಅರ್ಜಿಯನ್ನು ಆಯಾ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಪಡೆದುಕೊಳ್ಳಬಹುದು. ಸಂದರ್ಶನದ ಬದಲಾಗಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವಂತಹ ಪಠ್ಯಕ್ರಮವನ್ನು ಮೊಬೈಲ್ ಹಾಗೆಯೇ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಪೆನ್ಡ್ರೈವ್ನಲ್ಲಿ ಅಳವಡಿಸಿಕೊಂಡು ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನು ಈಗ ಹೇಳುವ ವಿಳಾಸಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ತಲುಪಿಸಬಹುದು. ವಿಳಾಸ ಹೀಗಿದೆ: ರಿಜಿಸ್ಟ್ರಾರ್, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಕನ್ನಡ ಭವನ, 2ನೇ ಮಹಡಿ, ಜೆಸಿ ರಸ್ತೆ, ಬೆಂಗಳೂರು, 560002. ಹೀಗೆ ಬಂದಂತಹ ಅರ್ಜಿಗಳನ್ನು ಆಯಾ ಕಲಾ ಪ್ರಕಾರಕ ಅನುಗುಣವಾಗಿ ತೀರ್ಪುಗಾರರು ಅಭ್ಯರ್ಥಿಗಳು ಚಿತ್ರೀಕರಿಸಿ ಕಳಿಸಿಕೊಟ್ಟಂತಹ ಪೆನ್ಡ್ರೈವನ್ನ ಪರಿಶೀಲನೆ ಮಾಡಿ ಶಿಷ್ಯವೇತನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಪಠ್ಯಕ್ರಮ ಚಿತ್ರೀಕರಿಸಿದ ಪೆನ್ಡ್ರೈವ್ನೊಂದಿಗೆ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 15. ಗಮನಿಸಿ, ಸೆಪ್ಟೆಂಬರ್ 15 ಕೊನೆಯ ದಿನ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ನೃತ್ಯ, ಸುಗಮ ಸಂಗೀತ, ಕಥಾ ಕೀರ್ತನ ಹಾಗೆಯೇ ಗಮಕ, ಈ 6 ಕಲಾಕ್ಷೇತ್ರಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ 16-24 ವಯೋಮಾನದ ಒಳಗಿರುವ ಅಭ್ಯರ್ಥಿಗಳು ಶಿಷ್ಯವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರಕಟಣೆಯನ್ನ ಕೇಳಿದ್ರಿ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ರವೀಶ್ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
2: ತಾವು ಇವತ್ತು ಯೋಗ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸ್ಕೊಡಬೇಕು. ಪ್ರಧಾನವಾಗಿ ಯೋಗ ಮತ್ತು ಮಾನಸಿಕ ಆರೋಗ್ಯ ಇವೆರಡರ ನಡುವಿನ ನಂಟು.
3: ಖಂಡಿತ.
2: ಸಾಮಾನ್ಯವಾಗಿ ಯೋಗ ಅಂದರೆ ಅದೊಂಥರಹ ದೈಹಿಕವಾದ ವ್ಯಾಯಾಮ ಅಂತಲೇ ಅಂದ್ಕೊಂಡಿರೋ ಜಾಸ್ತಿ. ಒಬ್ಬ ಮಾನಸಿಕ ವೈದ್ಯನಾಗಿ ಯೋಗನ ನೀವು ಹೇಗೆ ವಿವರಿಸ್ತೀರಿ ಡಾಕ್ಟ್ರೆ?
3: ಯೋಗ ಅಂದರೆ ಬರೀ ದೈಹಿಕ ಆಸನಗಳಷ್ಟಕ್ಕೆ ಸೀಮಿತ ಮಾಡಬಾರ್ದು. ಯೋಗ ಅಂದರೆ ದೇಹ, ಮನಸ್ಸು ಮತ್ತು ಉಸಿರಾಟ, ಇವು ಮೂರರ ಒಂದು ಸಮಗ್ರ ಜೀವನ ಪದ್ಧತಿ. ಈಗ ನಾವು ಯೋಗನ ಅರ್ಥ ಮಾಡ್ಕೋಬೇಕಾದ್ರೆ ಅದರಲ್ಲಿ ಒಂದೊಂದು ಹಂತಗಳಿದ್ದಾವೆ. ಮೊದಲನೇ ಹಂತವೇ ಯಮ ನಿಯಮಗಳು, ಅಂದರೆ ಜೀವನ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಯೋಗ ಮಾಡಿದಾಗ ಅದು ಒಂದು ಪರಿಪೂರ್ಣ ಆರೋಗ್ಯಕ್ಕೆ ಪೂರಕವಾಗ್ತದೆ. ನಾನಿಲ್ಲಿ ಒಂದು ಕೇಳುಗರಿಗೆ ವಿಶೇಷವಾಗಿ ಸೂಚನೆ ಹೇಳಬೇಕಾಗತ್ತೆ. ಏನಂತಂದರೆ, ಯಾರಿಗಾದರೂ ಗಂಭೀರವಾದ ಮಾನಸಿಕ ಕಾಯಿಲೆ ಅಥವಾ ಸಮಸ್ಯೆಗಳಿದ್ದರೆ ನಾನು ಯೋಗ ಮಾಡಿಕೊಂಡು ಸರಿ ಮಾಡಿಕೊಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟಕರ. ಸೊ ಗಂಭೀರವಾದ ಕಾಯಿಲೆ ಇದ್ದಲ್ಲಿ ತಾವು ಸೂಕ್ತ ವೈದ್ಯರ ಸಲಹೆ ಪಡ್ಕೊಳ್ಳೋದು ಉತ್ತಮ.
2: ಈ ಯೋಗ ಮಾನಸಿಕ ಆರೋಗ್ಯದ ಮೇಲೆ

0: ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತೀರಿ?
1: ಮಾನಸಿಕ ಆರೋಗ್ಯವನ್ನು ದೈನಂದಿನ ಒತ್ತಡದಿಂದ ಕಾಪಾಡಿಕೊಳ್ಬೇಕಾದ್ರೆ ಒಂದು ನಿಯಮಿತವಾದ ಯೋಗವನ್ನು, ಯೋಗ ಅಂದರೆ ನಾನು ಆಗಲೇ ಹೇಳಿದಂಗೆ ಆಸನಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದಲ್ಲ, ಅದು ಧ್ಯಾನ ಆಗ್ಬೋದು ಅಥವಾ ಪ್ರಾಣಾಯಾಮ ಆಗ್ಬೋದು. ಸೊ ಈ ರೀತಿ ಒಂದು ಪ್ರತಿದಿನದ ಜೀವನ ಶೈಲಿ ಅಂತ ಮಾಡಿಕೊಂಡಾಗ ದೈನಂದಿನ ಒತ್ತಡವನ್ನು ನಿಭಾಯಿಸಲಿಕ್ಕೆ ಆಗುತ್ತೆ. ಯಾವುದೇ ಮಾನಸಿಕ ಕಾಯಿಲೆಗೆ ಒಳಗಾಗೋ ವ್ಯಕ್ತಿ ಜೀವನದ ಒಂದು ಕಷ್ಟ ನಷ್ಟಗಳಿಗೆ ಒಳಗಾಗ್ತಾನೆ ಅಥವಾ ಅವನ ಮಾನಸಿಕ

0: ತಾವು ಆಗಲೇ ಹೇಳ್ಬಿಟ್ಟಿದ್ದೀರಿ, ಅಂದರೆ ಬಹಳ ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳಿದ್ದಾಗ ವೈದ್ಯರ ನೆರವನ್ನು ಪಡೀರಿ ಅಂತ. ಆದರೂ ಕೆಲವೊಂದಷ್ಟು ನಿರ್ದಿಷ್ಟ ಮಾನಸಿಕ ಸಮಸ್ಯೆಗಳಿಗೆ ಯೋಗ ಯಾವ ರೀತಿ ಒಂದು ಪಾತ್ರವನ್ನು ವಹಿಸ್ಬೋದು ಅಂತೀರಿ?
1: ಖಂಡಿತ. ಈಗ ನಾನು ಆಗಲೇ ಹೇಳ್ದಂಗೆ ಎಲ್ಲರಿಗೂ ವರ್ಕ್ ಸ್ಟ್ರೆಸ್ ಅನ್ನೋದು ಇವತ್ತು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಅದು ಸಾಮಾನ್ಯ ಗೃಹಿಣಿಯಿಂದ ಹಿಡಿದು ಉನ್ನತ ಅಧಿಕಾರಿಗಳ ಮಟ್ಟದವರೆಗೂ ವರ್ಕ್ ಸ್ಟ್ರೆಸ್ ಅಂತಕ್ಕಂಥದ್ದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ, ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಇದು ಯೋಗ ಸಹಾಯಕಾರಿ. ಮತ್ತು ಯೋಗ ಅಂತಂದರೆ ಬರೀ ಮುಂಜಾನೆ ಮಾಡಬೇಕು ಅಂತಲೇ ಏನು ನಿರ್ದಿಷ್ಟವಾದ ಸಮಯ ಇಲ್ಲ. ಕೆಲವೊಂದು ಸುಖ ಯೋಗಗಳನ್ನು ನಾವು ಕೂತಂಥ ಕುರ್ಚಿಯಲ್ಲೇ ಮಾಡ್ತಕ್ಕಂಥದ್ದು ಇದೆ. ಹಾಗಾಗಿ ಮುಖ್ಯವಾಗಿ ಈ ಸಣ್ಣದಿದ್ದಾಗಲೇ ಕಿವಿಚಿ ತೆಗೆಯೋದು ಅಂತ ಹೇಳ್ತಾರಲ್ಲ, ಅದು ಮಾಡಿಬಿಟ್ರೆ ತೀವ್ರತರವಾದ ತೊಂದರೆಗಳಿಗೆ ಒಳಗಾಗೋದನ್ನು ತಡೆಗಟ್ಬೋದು. ಸೊ ವರ್ಕ್ ಸ್ಟ್ರೆಸ್ ಇವತ್ತು ನಮ್ಮ ನ್ಯಾಷನಲ್ ಸರ್ವೆ ಪ್ರಕಾರ ಸುಮಾರು 80% ಭಾರತೀಯರು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಸೊ ಇಂಥ ಒಂದು ಜೀವನ ಶೈಲಿ ಬದಲಾವಣೆ ಎಲ್ರಿಗೂ ಗೊತ್ತಿದೆ, ಆದರೆ ಅಳವಡಿಸ್ಕೊಳ್ಳೋದ್ರಲ್ಲಿ ತೊಡಕಾಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಯೋಗ ಒಂದು ಸಾಧನೆ ಆಗ್ತದೆ. ಆತಂಕಗಳನ್ನು ನಿವಾರಣೆಗೆ ಯೋಗವನ್ನು ಬಳಸ್ಬೋದು. ಖಿನ್ನತೆಯಿಂದ ಹೊರಗೆ ಬರಲಿಕ್ಕೂ ಯೋಗ ಸಹಾಯಕಾರಿಯಾಗಿದೆ. ಇನ್ನು ಹಲವಾರು ಬಗೆ, ಈಗ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ, ಮತ್ತು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೀಗೆ 10 ಹಲವಾರು ಮಾನಸಿಕ ಕಾಯಿಲೆಗಳಿಗೆ ಇದು ಉಪಯುಕ್ತ ಅಂತ ನಮ್ಮ ಮನೋವೈಜ್ಞಾನಿಕ ಸಂಶೋಧನೆಗಳ ಮೂಲಕ ನಿರೂಪಣೆ ಮಾಡಿದ್ದಾರೆ.
0: ಈಗ ಮೊದಲನೇ ಮಾನಸಿಕ ಸಮಸ್ಯೆ ಅಂದರೆ ಆತಂಕ,
1: ಹೌದು,
0: ಆಂಗ್ಸೈಟಿ ಅಂತ ಹೇಳ್ತೀವಿ ಅಲ್ವಾ. ಈ ಆಂಗ್ಸೈಟಿ ಸಮಸ್ಯೆ ಇರೋರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೀರಿ?
1: ಆತಂಕ ಇರೋರು ಮುಖ್ಯವಾಗಿ ಯಾವುದರಲ್ಲಿ ತೊಳಲಾಡ್ತಾರೆ ಅಂದರೆ ನಾನು ಏನನ್ನೋ ಕಳ್ಕೊಂಬಿಡ್ತೀನೇನೋ ಅಂತಕ್ಕಂಥದ್ದು, ಅದರಿಂದ ವಿಚಲಿತ ಆಗೋದು, ಏಕಾಗ್ರತೆಯಲ್ಲಿ ಕೊರತೆ. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು, ಅಯ್ಯೋ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ, ಈ ರೀತಿಯಾದ ಯೋಚನೆ. ಈ ಥರ ಒಂದು ಯೋಗಾಭ್ಯಾಸದಿಂದ ಏನಾಗ್ತದೆ, ಏಕಾಗ್ರತೆ ಉತ್ತಮ ಆಗ್ತದೆ, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಏನೋ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಯೋಗ ಮಾಡೋದರಿಂದ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೆಯುತ್ತೆ, ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ, ಅದು ರಿಲೀಸ್ ಆಗ್ತದೆ. ಇಂಥ ಆತಂಕ ಪಡುವಂಥ ರೋಗಿಗಳಲ್ಲಿ ಗ್ಯಾಬಾ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗೋದರಿಂದ ಮನಸ್ಸಿನ ಫೈರಿಂಗ್ ಅಂತ ಏನು ಹೇಳ್ತೀವಿ ಅದು ಒಂದು ನಿಯಂತ್ರಣಕ್ಕೆ ಬರ್ತದೆ. ಹಾಗೆ ಈ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದಾಗ, ಯಾವುದೋ ಒಂದು ಗಾಬರಿ ವಿಷಯ ಕೇಳಿದಾಗ ನಮ್ಮಲ್ಲಿ ಆಟೋನಾಮಿಕ್ಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ನಿಯಂತ್ರಣದಲ್ಲೇ ತಾನಾಗೆ ತಾನು ಆಗುವಂಥದ್ದು, ಎದೆ ಬಡತ ಜಾಸ್ತಿ ಆಗೋದು ಗಾಬರಿ ಅಂತ ಹೇಳ್ತೀವಲ್ಲ, ಆವಾಗ ಅದೆಲ್ಲ ಸಿಂಪಥೆಟಿಕ್ ಅರೋಸಲ್ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಈ ಒಂದು ಪ್ರಾಣಾಯಾಮನೋ ಧ್ಯಾನನೋ ಮುಂತಾದವನ್ನು ಮಾಡ್ತಾ ಬರೋರಲ್ಲಿ ಕೆಲವು ಒಂದು ಗುಳಿಗೆ ಥರ ಒಂದಿನ ಮಾಡಿದ್ರೆ ಇದು ಪರಿಣಾಮಕಾರಿಯಾಗಿರಲ್ಲ, ಪ್ರತಿದಿನ ಮಾಡ್ಕೊಂಡು ಬಂದಾಗ ಅಂಥವ್ರಲ್ಲಿ ಏನಾಗ್ತದೆ, ಪ್ಯಾರಾಸಿಂಪಥೆಟಿಕ್ ಅರೋಸಲ್ ಆಗಿ ಅದು ನ್ಯೂಟ್ರಲೈಸ್ ಆಗ್ತದೆ, ಕಂಟ್ರೋಲಿಗೆ ಬರ್ತದೆ. ಸೊ ಆತಂಕದಲ್ಲಿ ಈ ರೀತಿ ನಿಭಾಯಿಸ್ಕೊಳ್ಳಿಕ್ಕೆ ಯೋಗ ಬಹಳ ಸಹಾಯಕಾರಿಯಾಗಿದೆ.
0: ಇನ್ನು ಖಿನ್ನತೆ, ಈಗ ಎಲ್ಲಿ ನೋಡಿದ್ರೂ
1: ಹೌದು,
0: ಡಿಪ್ರೆಷನ್ ಸಮಸ್ಯೆ, ಎಷ್ಟೋ ಜನ ಬಹಳ ದೊಡ್ಡ ದೊಡ್ಡ ಸಿನಿಮಾ ರಂಗದಲ್ಲಿರುವಂಥವರು ಕೂಡ ನಾನು ಒಂದಲ್ಲ ಒಂದು ಕಾಲದಲ್ಲಿ ಖಿನ್ನತೆಯಿಂದ ಬಳಲಿದ್ದೆ ಅನ್ನೋ ಮಾತನ್ನು ಹೇಳಿರೋದನ್ನು ಕೇಳ್ತೀವಿ, ಮತ್ತು ನಾನು ಅದರಿಂದ ಹೊರಗಡೆ ಬಂದಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಯೋಗ ಯಾವ ರೀತಿ ಖಿನ್ನತೆ ಸಮಸ್ಯೆ ಇರೋರಲ್ಲಿ ಪ್ರಭಾವವನ್ನು ಬೀರುತ್ತೆ ಅಂತೀರಿ?
1: ನಾನು ಇದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಒಂದು ಸೂಚನೆಯನ್ನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯೋಗವನ್ನು ಔಷಧಿಯ ಹೊರತಾಗಿ ಮಾಡಬೇಕು ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಳ್ಬೇಡಿ. ಯಾಕಂತಂದರೆ ಔಷಧಿ ವೈದ್ಯರು ಕೊಟ್ಟಾಗ ಅದರ ಜೊತೆ ನೀವು ಯೋಗ ಮಾಡಲಿಕ್ಕೆ ಶಕ್ತರಾಗಿದ್ದರೆ ಇದು ಒಂದು ಪೂರಕವಾದ ಚಿಕಿತ್ಸೆ. ಅಂದರೆ ಕಾಯಿಲೆ ಬಂದು ಆಗೋದ ಮೇಲೆ ನಾನು ಯೋಗ ಶುರು ಮಾಡಿಕೊಂಡು ಎಲ್ಲ ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಬೇಡಿ. ಆದರೆ ಜೀವನ ಶೈಲಿಯಾಗಿ ನೀವು ಯೋಗ ಅಳವಡಿಸ್ಕೊಂಡ್ರೆ ಖಿನ್ನತೆಗೆ ಒಳಗಾಗೋದನ್ನು ತಡೆಗಟ್ಬೋದು. ಹೇಗೆ ತಡೆಗಟ್ಬೋದು ನೋಡಿ, ಈ ಆತಂಕ ಕಾಯಿಲೆ ಆಗಲಿ, ಖಿನ್ನತೆ ಆಗಲಿ, ಅಥವಾ 10 ಹಲವಾರು ಮಾನಸಿಕ ಕಾಯಿಲೆಗಳಲ್ಲಿ ನಮ್ಮ ಮೆದುಳಿನ ಕೆಲವೊಂದು ಪ್ರಕ್ರಿಯೆಗಳಲ್ಲಿ ಏರಿಳಿತ ಕಾಣ್ತದೆ. ಈಗ ಖಿನ್ನತೆ ಇರುವಂಥ ವ್ಯಕ್ತಿಗಳಿಗೆ ಸೆರೋಟೋನಿನ್ ಅಂತಕ್ಕಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ನ ಕೊರತೆ ಇರ್ತದೆ. ಅದು ಸೆರೋಟೋನಿನ್ ನಮಗೆ ಒಂದು ರೀತಿ ಹ್ಯಾಪಿ ಹಾರ್ಮೋನ್

0: ಅಂತ ಹೇಳ್ತೀವಲ್ಲ ಆ ಥರದ್ದು,
1: ಖುಷಿಯಾಗಿಡೋ.
0: ಹಾ, ಅದು ಅಂದರೆ ಆಹಾರನೂ ಮುಖ್ಯ. ಸೊ ಇಲ್ಲಿ ಎಲ್ಲವನ್ನ ಸಮಗ್ರವಾಗಿ ನಾವು ತಗೊಳ್ಬೇಕೇ ಹೊರತು ಒಂದನ್ನು ಮಾಡಿ ನಾವು ಎಲ್ಲ ಗಳಿಸ್ಕೋತೀವಿ ಅನ್ನೋದು ಕಷ್ಟ. ಈ ಥರ ಖಿನ್ನತೆ ಒಳಗಾದವರಲ್ಲಿ ನಿತ್ರಾಣ, ಬಲಹೀನತೆ, ಬೇಜಾರು ಇದೆಲ್ಲ ಹೋಗಬೇಕಾದ್ರೆ ನಮ್ಮ ದೇಹ, ಮನಸ್ಸು ಮತ್ತು ಉಸಿರಾಟವನ್ನು ಒಂದು ಸಿಂಕ್ರೊನೈಸ್ ಮಾಡಿಕೊಂಡಾಗ ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಸಹಾಯಕಾರಿಯಾಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ನಿದ್ರಾಹೀನತೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ.
0: ಹೌದು,
1: ಅಂದರೆ ಯೋಗ ಮಾಡೋದ್ರ ಮೂಲಕ ಒಳ್ಳೆ ನಿದ್ರೆ ನಾವು ಪಡಿಬಹುದು ಅಂತ ಅರ್ಥನ, ಅಥವಾ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಯೋಗ ಸಹಕಾರಿ ಅಂತ ಅರ್ಥನ?
0: ಎರಡುವೆ. ಯಾಕೆ ಅಂತಂದರೆ ನಾವು ಯೋಗ ಮಾಡಬೇಕು ಅಂತಂದರೆ ಕೆಲವೊಂದು ಪರಿಸರದಿಂದ ಬರುವಂಥ ಉದ್ವೇಗಗಳು ಮತ್ತು ಇಂಟರ್ನಲ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ದೇಹದ ಒಳಗೆ ನಡೀತಕ್ಕಂಥ ಉದ್ವೇಗಗಳನ್ನು ನಿಯಂತ್ರಣದಲ್ಲಿಡ್ತದೆ. ಸಾಕಷ್ಟು ಜನ ಈ ಒಂದು ಪದವನ್ನು ಕೇಳಿರ್ತೀರ, ಯೋಗ ನಿದ್ರಾ ಅಂತ. ಸೊ ನಾವು ನಿದ್ರೆ ಮಾಡಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಈ ಸಿಂಪಥೆಟಿಕ್ ಅರೋಸಲ್ನ ಕಡಿಮೆ ಮಾಡಿಕೊಳ್ಬೇಕು. ಈಗ ನೋಡಿ, ನಾವು ಟಿ ವಿ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನ ನೋಡಿದಾಗ ಏನಾಗ್ತದೆ, ನಿದ್ರೆಗೆ ಅಂದರೆ ಉದ್ವೇಗ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದ ಏನೋ ನ್ಯೂರೋಕೆಮಿಕಲ್ಸ್ ರಿಲೀಸ್ ಆಗ್ತದೆ. ನಾವು ಅದನ್ನು ಮತ್ತೆ ತಿಳಿಯಾಗಿ ಇಟ್ಟು ನಿದ್ರೆ ಮಾಡೋಕ್ಕೆ ಹೋಗಬೇಕು ಅಂದರೆ ಇದು ಒಂದು ರೀತಿ ಸ್ವಿಚ್ ಅಲ್ಲ, ನಾವು ಮಲ್ಕೊಂಡ ತಕ್ಷಣ ಸ್ವಿಚ್ ಆನ್ ಆಗಿಬಿಡಬೇಕು ನಿದ್ರೆದು ಅಂದರೆ ಆಗಲ್ಲ. ಹಾಗಾಗಿ ನಿಯಮಿತವಾಗಿ ಯೋಗವನ್ನು ಮಾಡ್ಕೊಂಡು ಬರ್ತಕ್ಕಂಥವ್ರು ಈ ಉದ್ವೇಗ ಕಡಿಮೆಯಾಗಿ ನಿದ್ರೆಗೆ ಪೂರಕವಾದ ವಾತಾವರಣ, ಅಂತಃಕರಣದ ವಾತಾವರಣ ಮತ್ತು ಬಾಹ್ಯ ವಾತಾವರಣನೂ ಸಮತೋಲನ ಮಾಡಿಕೊಂಡ್ರೆ ನಿದ್ರಾ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ.
1: ಈ ಗುಣಮಟ್ಟದ ನಿದ್ರೆ ಅಂದರೆ ಏನು ಡಾಕ್ಟ್ರೆ?
0: ಗುಣಮಟ್ಟದ ನಿದ್ರೆ ಅಂದರೆ ನೋಡಿ, ನಿದ್ರೆಯಲ್ಲೂ ಮುಖ್ಯವಾಗಿ ಎರಡು ಸ್ಟೇಜಸ್ ಇದೆ. ಒಂದು REM ರ್ಯಾಪಿಡ್ ಐ ಮೂಮೆಂಟು, ಇನ್ನೊಂದು NREM ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಟೇಜಸ್. ಅದರಲ್ಲಿ NREMದೇ ಮೂರು ಸ್ಟೇಜಸ್ ಇದೆ. ಈ ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಸೊ ನಾವು ಒಂದು ಸೈಕಲ್ ಅಂತ ತೊಗೊಂಡ್ರೆ 90 ನಿಮಿಷ ಆಗುತ್ತೆ. ಸೊ 90 ನಿಮಿಷ ಅದರಲ್ಲಿ NREMದು ಮೂರು ಸ್ಟೇಜಸ್ಸು ಮತ್ತು REM ಸೇರಿಕೊಂಡು 90 ನಿಮಿಷ ಒಂದು ಸೈಕಲ್. ಈ ಥರದ್ದು ಕನಿಷ್ಠ ಅಂದ್ರೂ ಒಂದು 5-6 ಸೈಕಲ್ಲು ಒಬ್ಬ ಮನುಷ್ಯ ಮಾಡಿದಾಗ ಅವನಿಗೆ ಗುಣಮಟ್ಟದ ನಿದ್ದೆ ಬಂದಿದೆ, ಅವನು ಮಾರನೇ ದಿನಕ್ಕೆ ಸಶಕ್ತನಾಗಿದ್ದಾನೆ ದೈಹಿಕವಾಗಿ ಮಾನಸಿಕವಾಗಿ ಅಂತ ಹೇಳ್ಬೋದು. ಮತ್ತು ನಮ್ಮ ನಿದ್ರಾವಸ್ಥೆಯಲ್ಲಿ ಸಾಕಷ್ಟು ಹಾರ್ಮೋನ್ಸ್ಗಳು ಸಮತೋಲನಕ್ಕೆ ಬರ್ತವೆ. ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗದೆ ನಿದ್ರೆಯಲ್ಲಿ. ಸೊ ನಿದ್ರಾಹೀನತೆ ಆದರೆ ಮಗು ಬೆಳವಣಿಗೆ, ಸಮಗ್ರವಾದ ಬೆಳವಣಿಗೆ, ನಾ ಸಮಗ್ರ ಅಂತಂದರೆ ದೈಹಿಕ ಮತ್ತು ಮಾನಸಿಕ, ಆಮೇಲೆ ಸಾಮಾಜಿಕ ಬೆಳವಣಿಗೆಗೂ ಅದು ಪೂರಕ ಆಗತ್ತೆ. ಹಾಗಾಗಿ ನಿದ್ರೆ ಒಂದು ಮೂಲಭೂತವಾದ ಚಟುವಟಿಕೆ, ಆಹಾರ ನಿದ್ರೆ ಇದೆಲ್ಲ ಸಮತೋಲನಕ್ಕೆ ಕೆಲವೊಂದು ಹವ್ಯಾಸಗಳು, ಯೋಗ ವ್ಯಾಯಾಮ ನಿಯಮಿತವಾಗಿ ಮಾಡ್ಕೊಂಬಂದರೆ ಸಂಪೂರ್ಣ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಿಕ್ಕೆ.
1: ತುಂಬ ಜನ ಯೋಗ ಪಟುಗಳು ತಾವೇ ಪ್ರಸ್ತಾಪ ಮಾಡಿರೋ ಹಾಗೆ ಯೋಗ ನಿದ್ರೆಯನ್ನು ಮಾಡಿಬಿಟ್ರೆ ಅದು ಎಷ್ಟೋ ಗಂಟೆಗಳ ವಾಸ್ತವ ನಿದ್ರೆಗೆ ಸಮ ಅಂತ ಹೇಳ್ತಾರೆ.
0: ನಿಜ.
1: ಆದರೆ ಒಬ್ಬ ಮಾನೋ ವೈದ್ಯರಾಗಿ ನೀವು ಹೇಗೆ ಆ ಯೋಗ ನಿದ್ರೆನ ಅರ್ಥ ಮಾಡ್ಕೊಂಡಿದ್ದೀರಿ? ಮತ್ತು ಅದರಲ್ಲಿ ಈಗ ನೀವು ಹೇಳಿದ್ರಲ್ಲ ಕ್ಲಾಸಿಫಿಕೇಷನ್ಸ್,
0: ಹೌದು,
1: ರ್ಯಾಪಿಡ್ ಐಬಾಲ್ ಮೂಮೆಂಟು, ನಾನ್ ರ್ಯಾಪಿಡ್ ಐಬಾಲ್ ಮೂಮೆಂಟ್ ಏನಿದೆಯಲ್ಲ, ಇದು ಯೋಗ ನಿದ್ರೆಯಲ್ಲೂ ಇರುತ್ತಾ? ಹೇಗೆ ಸರ್?
0: ಇದು ಯೋಗ ನಿದ್ರೆಯಲ್ಲಿ ಏನಾಗ್ತದೆ ಅಂತಂದರೆ ಅವರು ಬೇಗ ಗುಣಮಟ್ಟದ ನಿದ್ರೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಇಡೀ ನಿದ್ರೆಯಲ್ಲಿ Stage 2 ಸ್ಲೀಪೇ ಜಾಸ್ತಿ ಇರುತ್ತೆ. ಈ Stage 2 ಸ್ಲೀಪನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಮಲ್ಕೊಂಡಿದ್ದೀವಿ ಅಂತ ಅನ್ನಿಸ್ತದೆ ಹೊರತು ಆದರೆ ಗುಣಮಟ್ಟದ ನಿದ್ರೆ ಮಾಡಿದ್ವಿ ಅಂತ ಅನಿಸಲ್ಲ. ಯೋಗ ನಿದ್ರೆ ಮಾಡಿದಾಗ ಏನಾಗ್ತದೆ, ಅವರು ಡೀಪ್ ಸ್ಲೀಪ್ಗೆ ಹೋಗ್ತಾರೆ. ನೋಡಿ, ನಮ್ಮ ಮೆದುಳು ಒಂದು ವಿದ್ಯುತ್ ಚಾಲಿತವಾದ ಯಂತ್ರ. ಸೊ ಅದರಲ್ಲಿ ತರಂಗಾಂತರಗಳು, ಹಲವಾರು ಏನೋ ಹರ್ಟ್ಸ್ಗಳಲ್ಲಿ ತರಂಗಾಂತರಗಳು ನಡೀತಾ ಇರ್ತದೆ. ಸೊ ಇಂಥವ್ರು ಯೋಗ ನಿದ್ರೆಯಲ್ಲಿ ಇದ್ದವ್ರದ್ದು ನಾವು EEG ಅಂತ ಕರಿತೀವಿ, ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ. ಅದರಲ್ಲಿ ಸ್ಟಡಿ ಮಾಡಿದಾಗ ಯಾರು ಭಾಳ ಸಮಾಧಾನಕರವಾಗಿರ್ತಾರೆ ಅಂಥ ಒಂದು ವೇವ್ಗಳನ್ನು ಗಮನಿಸ್ಪಟ್ಟಿದೆ. ಸೊ ಈ ಯೋಗಪಟುಗಳು ಹೇಳ್ತಕ್ಕಂಥದ್ದು ಅವರ ಅನುಭವದ ಮಾತುಗಳು, ಅದು ವೈಜ್ಞಾನಿಕವಾಗೂ ಸತ್ಯ ಇದೆ.
1: ಹಾಗಿದ್ರೆ ಇದನ್ನ ಚಿಕಿತ್ಸೆಯಾಗಿ ಬಳಸೋ ಪ್ರಯತ್ನಗಳು ನಡೆದಿದೆಯಾ?

0: ಮಾನಸಿಕ ಆರೋಗ್ಯಕ್ಕೆ?
1: ಹೌದು, ಈಗ ನೋಡಿ ನಮ್ಮ ಸರ್ಕಾರಗಳು ಇದಕ್ಕೆ ಪ್ರೋತ್ಸಾಹ ನೀಡ್ತಾ ಇದೆ. ಇಂಟಿಗ್ರೇಟಿವ್ ಮೆಡಿಸಿನ್ ಅಂತಕ್ಕಂಥ ಒಂದು ವಿಭಾಗವನ್ನು ನಮ್ಮ ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ನಿಮ್ಹಾನ್ಸ್ ಎಸ್ ಅಲ್ಲಿ ಪ್ರಾರಂಭ ಆಗಿದೆ. ಇದನ್ನು ಸಾಕಷ್ಟು ರೋಗಿಗಳು ಅನುಕೂಲ ಪಡ್ಕೊಂಡಿದ್ದಾರೆ. ಇದನ್ನು ದೇಶದ ಹಲವಾರು ಭಾಗಗಳಲ್ಲೂ ಮಾಡ್ತಾ ಇದ್ದಾರೆ. ಇದಕ್ಕೆ ಏನೋ ಸರ್ಕಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡ್ತೀವಿ ಅಂತ ಮತ್ತು ಬಡ್ಜೆಟನ್ನು ಅಲೋಕೇಟ್ ಮಾಡಿದ್ದಾರೆ. ಅಂದರೆ ಯಾವುದು ನಮ್ಮ ಈ ಮಣ್ಣಿನ ಒಂದು ಜ್ಞಾನ ಇತ್ತು, ಒಂದು ಪುರಾತನವಾದ ಜ್ಞಾನ ಮರ್ತೋಗಿತ್ತು. ಜೀವನ ಶೈಲಿ ಅಂತಕ್ಕಂಥದ್ದು ಇವತ್ತು ಬಹಳ ಪ್ರಮುಖವಾಗಿರೋದ್ರಿಂದ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳೇ ಜಾಸ್ತಿಯಾಗಿ ಇದು ಒಬ್ಬ ವ್ಯಕ್ತಿ, ಕುಟುಂಬ ಮತ್ತು ಸರ್ಕಾರಕ್ಕೂ ಹೊಣೆ. ಯಾಕಂದರೆ ರೈಟ್ ಟು ಹೆಲ್ತ್ ಅನ್ನೋದು ಒಂದು ಸಾಂವಿಧಾನಿಕ ಹಕ್ಕು. ಹಾಗಾಗಿ ಇದು ಸರ್ಕಾರನೂ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇದೆ.
0: ಅಲ್ಲ, ಈಗ ನೀವೊಬ್ಬ ಮಾನಸಿಕ ವೈದ್ಯರು, ಈಗ ನಿಮ್ಮ ಹತ್ರ ಬರುವಂಥವರು ಆರಂಭದ ಹಂತದಲ್ಲೂ ಇರ್ತಾರೆ,
1: ಹೌದು,
0: ಮಧ್ಯದ ಹಂತದಲ್ಲೂ ಇರ್ತಾರೆ, ಅಥವಾ ಕೊನೆ ಹಂತದಲ್ಲೂ ಕೂಡ ಇರ್ತಾರೆ. ಅಂಥವ್ರನ್ನೆಲ್ಲ ತಾವು ನೋಡ್ತೀರಿ ಪ್ರತಿನಿತ್ಯ ನಿಮ್ಮ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ, ಯಾವ ಹಂತದವರಿಗೆ ತಾವು ಯೋಗವನ್ನು ಸಜೆಸ್ಟ್ ಮಾಡ್ತೀರಿ?
1: ಸಾಧಾರಣವಾಗಿ ಮೈಲ್ಡ್ ಟು ಮಾಡ್ರೇಟ್ ಇದ್ದಾಗ ನಾವು ಕೊಡೋ ಔಷಧಿ ಜೊತೆ ಅದನ್ನು ಒಂದು ಒಳ್ಳೆ ಗುರುಗಳಿಂದ ಕಲಿಬೇಕು. ಯಾಕಂದರೆ ಇಲ್ಲಿ ಏನಾಗ್ತದೆ, ಎಲ್ಲನೂ ನಾನು ಆನ್ಲೈನಲ್ಲಿ ನೋಡಿ ಕಲಿತೀನಿ, ಹಾಗೋದಿಲ್ಲ. ಇಲ್ಲಿ ಮುಖ್ಯ ಏನಂತಂದರೆ ಆಸನ ಒಂದೇ ಅಲ್ಲ, ನಮ್ಮ ಉಸಿರಾಟದ ಕೋಆರ್ಡಿನೇಷನ್ ಇರಬೇಕಾಗ್ತದೆ. ಹಾಗಾಗಿ ಬಲ್ಲಂತಹ ಒಬ್ಬ ಗುರುವಿನಿಂದ ಅದನ್ನು ಕಲ್ತ್ಕೊಂಡು ಮತ್ತು ಇದು ಕಂಪಲ್ಸರಿ ಅಂತೂ ನಾನೇನು ಹೇಳಲ್ಲ. ಯಾಕಂತಂದರೆ ಅವರಿಗೆ ಆಗುವಂಥ ಆಸನಗಳನ್ನು ಮಾಡ್ಕೊಳ್ತಾ ಬರ್ಬೋದು. ಈಗ ತುಂಬ ಸರಳ ಅಂತಂದರೆ ಧ್ಯಾನ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಅಂತಂದರೆ ಈಗ ಯಾಕಂದರೆ ಕೆಲವರಿಗೆ ಈಗ ವಯಸ್ಸಾದವ್ರಿಗೆ ಮೂಳೆಗಳು ಮತ್ತು ಕೀಲು ಅವರಿಗೆ ಆಸನಗಳನ್ನು ಮಾಡಲಿಕ್ಕೆ ತೊಡಕಾಗ್ತದೆ. ಅಂಥವರು ಓ ನಾನು ಆಸನಗಳು ಮಾಡ್ತಿಲ್ಲ, ನನಗೆ ಯೋಗಾನೇ ಮಾಡೋಕ್ಕಾಗಲ್ಲ ಅಂತ
0: ಬೇಸರ
1: ಮಾಡ್ಕೊಳ್ಳುವಂಥದ್ದೇನಿಲ್ಲ. ಅಂಥವರು ಧ್ಯಾನ ಮಾಡ್ಬೋದು, ಇಲ್ಲ ಪ್ರಾಣಾಯಾಮ ಮಾಡ್ಬೋದು. ತೀವ್ರತರವಾದ ಕಾಯಿಲೆ ಇದ್ದಾಗ ನಾನು ಬರೀ ಇಂಥದ್ದೇ ಮಾಡಿಕೊಂಡು ನನಗೆ ಮಾತ್ರೆಗಳು ನುಂಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಇದು ರಿಕವರಿ ಆದಮೇಲೆ, ಕಾಯಿಲೆಯಿಂದ ಹೊರಗೆ ಬಂದಮೇಲೆ ಖಂಡಿತವಾಗಲೂ ಅದನ್ನು ಮಾಡಿ ಮತ್ತೆ ಬರದೇ ಇರೋ ಹಾಗೆ ತಡೆಗಟ್ಬೋದು. ಇಲ್ಲ ಅಂತಂದರೆ ಕೊಟ್ಟಿರೋ ಔಷಧಿಗಳ ಜೊತೆಗೂ ಈ ಒಂದು ಯೋಗ ಮಾಡಿಕೊಂಡು ಬೇಗ ಅವರು ಚಿಕಿತ್ಸೆಗೆ ಪರಿಣಾಮಕಾರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ. ರೆಸ್ಪಾಂಡ್ ಮಾಡಿದಾಗ ಏನಾಗುತ್ತೆ, ಇವರು ಔಷಧಿಗಳಿಂದ ಬೇಗ ಹೊರಬರ್ಬೋದು. ಹೊರ ಬಂದ ಮೇಲೆ ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗಬೇಕು.
0: ಸ್ಕಿಜೋಫ್ರೇನಿಯಾ ಅಂತಾರಲ್ಲ,
1: ಹೌದು,
0: ಆ ಸಮಸ್ಯೆ ಇರೋರು ಕೂಡ ಯೋಗ ಮಾಡ್ಬೋದೇ?
1: ಮಾಡ್ಬೋದು, ಆದರೆ ಅದರಲ್ಲೂ ಏನಾಗ್ತದೆ, ಬಗೆ ಬಗೆಯ ರೀತಿಯಾದದ್ದಿದೆ, ಸಬ್ ಟೈಪ್ಸ್ ಅಂತ ಹೇಳ್ತೀವಿ. ಸೊ ವ್ಯಕ್ತಿಯ ಯೋಚನಾ ಲಹರಿ ಹೇಗಿದೆ ಅಂತ ನೋಡಿಕೊಂಡು ಅವರು ಈಗ ಮನಸ್ಸೆಲ್ಲೋ ದೇಹ ಎಲ್ಲೋ ಅನ್ನಂಗೆ ಹಾಕಬಾರ್ದು. ಇದು ತನ್ನ ಏನೋ ಆಸನಗಳು ಅಥವಾ ಈಗ ಒಂದು ಮಾಂಸಕಾಂಡವನ್ನು ಗಟ್ಟಿಯಾಗಿ ಹಿಡಿದು ಅದನ್ನು ರಿಲೀಸ್ ಮಾಡಬೇಕಾದ್ರೆ ಅದನ್ನು ಅನುಭವಿಸುವಾಗೆ ಇರಬೇಕು. ಆ ಯೋಚನೆಗಳನ್ನು ಒಂದು ನಿಟ್ಟಿನಲ್ಲಿ ತಗೊಳ್ಳದೆ ಯೋಗದ ಪರಿಣಾಮಕಾರಿಯಾದ ಫಲಿತಾಂಶ ಸಿಗೋದಿಲ್ಲ.
0: ಯೋಗ ಆರಂಭಿಸೋದಕ್ಕೆ ಸೂಕ್ತವಾದ ವಯಸ್ಸು ಅಂತ ಏನಾದರೂ ಇದೆಯಾ?
1: ಆ ಥರ ಏನಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳನ್ನೂ ಮಾಡ್ಬೋದು, ವಯಸ್ಸಾದವರು ಮಾಡ್ಬೋದು. ಆದರೆ ಆಯಾ ವಯಸ್ಸಿಗೆ ತಕ್ಕಂಥ ಆಸನಗಳು ಇರ್ತದೆ. ಬಟ್ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಲಿಕ್ಕೆ ಯಾವುದೇ ವಯಸ್ಸು ಅಂತ ಏನು ಅಡ್ಡಿಪಡಿಸಲ್ಲ.
0: ಮಾನಸಿಕ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದಾದರೆ ಯೋಗವನ್ನು ಎಷ್ಟು ಬಾರಿ ಎಷ್ಟು ಸಮಯ ಅಭ್ಯಾಸ ಮಾಡಬೇಕು ಅಂತೀರಿ?
1: ನೋಡಿ, ಯೋಗ ಅನ್ನೋದು ನನಗೆ ತೊಂದರೆ ಆದಾಗ ಮಾಡ್ತೀನಿ ಅನ್ನೋದು, ಅಥವಾ ನಾನು ವಾರದಲ್ಲಿ ಎರಡು ದಿನ ಮಾಡಿಬಿಟ್ಟು ನನಗೆ ಉತ್ತಮ ಫಲಿತಾಂಶ ಬರಲಿ ಅನ್ನೋದು ಹಾಗಲ್ಲ. ಹೇಗೆ ವಿದ್ಯಾರ್ಥಿ ಪ್ರತಿದಿನ ಅವನು ಅಭ್ಯಾಸ ಮಾಡಬೇಕಾಗತ್ತೆ, ಹಾಗೆ ಯೋಗ ಅನ್ನೋದು ಒಂದು ವಾರದಲ್ಲಿ ಆದಷ್ಟು ದಿನ, ಕನಿಷ್ಠ ಅಂದರೂ 4-5 ದಿನ ಆದರೂ ಮಾಡಬೇಕಾಗ್ತದೆ. ಆವಾಗ ಅದು ಉತ್ತಮವಾದ ಪರಿಣಾಮಕಾರಿಯಾದಂಥ ಫಲಿತಾಂಶ ನೀಡುತ್ತೆ. ಸೊ 30-40 ನಿಮಿಷ ಕನಿಷ್ಠ ಬೇಕಾಗ್ತದೆ. ಮತ್ತು ಈಗ ತುಂಬ ಜನ ವಾಕಿಂಗ್ ಮಾಡ್ತಾರಲ್ಲ, ವಾಕಿಂಗ್ ಅಷ್ಟೇ ಪರಿಣಾಮಕಾರಿ ಯೋಗ ಅಂತಲೂ ನಮ್ಮ ವೈಜ್ಞಾನಿಕ ಸಂಶೋಧನೆಗಳಿಂದ ನಿರೂಪಿಸಲ್ಪಟ್ಟಿದೆ.
0: ಮನೋಚಿಕಿತ್ಸೆಯಲ್ಲೂ ಕೂಡ

0: ಇವತ್ತು ಸಾಕಷ್ಟು ಆಧುನಿಕತೆ ಬಂದ್ಬಿಟ್ಟಿದೆ ಅಲ್ವಾ?
1: ಹೌದು.
0: ಈಗ ಯೋಗ ಮತ್ತು ಆಧುನಿಕವಾದ ಮನೋಚಿಕಿತ್ಸೆ ಎರಡೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಬಹುದೇ?
1: ಹೌದು, ಇದು ಪೂರಕವಾದ ಚಿಕಿತ್ಸಾ ಪದ್ಧತಿ. ಇದನ್ನು ಸಂಶೋಧನೆಗಳ ಮೂಲಕ ನಿರೂಪಿಸಲಾಗಿದೆ. ಹಾಗಾಗಿ ಹೆಚ್ಚಿನ ಡೋಸೇಜ್ ಅವಶ್ಯಕತೆ ಇರೋದಿಲ್ಲ, ಹೆಚ್ಚಿನ ಮಾತ್ರೆಗಳ ಅವಶ್ಯಕತೆ ಇರೋದಿಲ್ಲ, ಮತ್ತು ಹೆಚ್ಚಿನ ದಿನಗಳಷ್ಟು ಚಿಕಿತ್ಸೆಯೂ ಬೇಕಾಗೋದಿಲ್ಲ ಅಂತ ಈ ಕಂಬೈನ್ಡ್ ಥೆರಪಿಯಿಂದ ತಿಳಿದುಪಟ್ಟಿದೆ. ಹಾಗಾಗಿ ಇದು ನಮ್ಮದೇ ಪದ್ಧತಿ, ನಾವು ಬೆಳೀತಾ ಬೆಳೀತಾ ಕೇಳಿ ನೋಡಿ ಬಂದಿರೋದ್ರಿಂದ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗಲ್ಲ ಅಂತ ನಾನು ಅನ್ಕೋತೀನಿ.
0: ಡಾಕ್ಟ್ರೇ, ಈ ಆತ್ಮಹತ್ಯೆಯ ಒಂದು ಆಲೋಚನೆ ಅಥವಾ ಅದನ್ನು ಮಾಡಿಕೊಳ್ಳೋವಂತಹ ಒಂದು ಏನು ನಿರ್ಧಾರ,
1: ಹೌದು,
0: ಇದು ಯೋಗದಿಂದ ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ತರಬಹುದೇ?
1: ನಿಜ, ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆಲ್ಲ ಮಾನಸಿಕ ರೋಗ ಇರೋಲ್ಲ, ಮಾನಸಿಕ ರೋಗ ಇರೋರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಆತ್ಮಹತ್ಯೆ ಅನ್ನೋದು ಇಟ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪ್ರರಿ ಪ್ರಾಬ್ಲಮ್. ಹಾಗಾಗಿ ಯೋಗ ಮಾಡೋರಿಗೂ ಮೂಲಭೂತವಾದ ಗುರಿ ಏನು ಅಂತಂದರೆ, ನಾನಾಗಲೇ ಹೇಳ್ದಂಗೆ ದೇಹ ಮನಸ್ಸು ಉಸಿರಾಟ ಮತ್ತು ಮೌಲ್ಯವಾದ ಜೀವನವನ್ನು ನಡೆಸೋದು. ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಹಾಗೆಯೇ ಮಾನಸಿಕ ಆರೋಗ್ಯ ಅಂತಂದರೆ ದೈನಂದಿನ ಒತ್ತಡಗಳನ್ನು ನಿಭಾಯಿಸಿಕೊಂಡು ಸಮಾಜಕ್ಕೆ ಪ್ರಯೋಜನ ಆಗುವಂಥ ಕೆಲಸಗಳನ್ನು ಮಾಡ್ತಾ. ಅಂದರೆ ಅರ್ಥ, ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆ ಏನು ಅಂತಂದರೆ ಜೀವನದಲ್ಲಿ ಇನ್ನೂ ದಾರಿನೇ ಇಲ್ಲ, ನನಗೇನು ಮುಂದೆ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಆ ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ. ಈ ಯೋಗ ಮಾಡುವಾಗ ಏನಾಗ್ತದೆ ಅಂದರೆ ನಾವು ಪ್ರಕೃತಿ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಾಗ ಜೀವನದ ಪರ್ಪಸ್, ಓಕೆ, ಜೀವನದ ಉದ್ದೇಶಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕಾರಿಯಾಗತ್ತೆ ಮತ್ತು ಪರಿಣಾಮಕಾರಿಯಾಗತ್ತೆ. ಈ ಮುಖಾಂತರ ಇದು ತಡೆಗಟ್ಟಲೂ ಸಾಧ್ಯ ಅಂತ ಒಬ್ಬ ಮನೋವೈದ್ಯನಾಗಿ ನಾನು ಭಾವಿಸ್ತೀನಿ.
0: ಡಾಕ್ಟ್ರೇ, ಪ್ರಸ್ತುತ ಸಮಾಜದ ಏನು ಬಹುದೊಡ್ಡ ಸಮಸ್ಯೆ ಇದೆಯಲ್ಲ, ಪೇರೆಂಟಿಂಗ್.
1: ಹೌದು.
0: ಅಂದರೆ ಇವತ್ತು ತಂದೆ ತಾಯಿಯಂದರೂ ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇಲ್ಲ ಅನ್ನೋ ಆರೋಪ ಇರಬಹುದು, ಅಥವಾ ಮಕ್ಕಳೇ ಸಾಮಾಜಿಕ ಮಾಧ್ಯಮಗಳ ಪ್ರಭಾವಕ್ಕೆ ಬಿದ್ದು ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅನ್ನೋವಂಥದ್ದನ್ನು ನಾವೇನೀಗ ಪ್ರಸ್ತುತ ಜನಮಾನದಲ್ಲಿ ನೋಡ್ತಾ ಇದ್ದೇವೆ. ಜೆನ್ಜಿ ವಿಚಾರಗಳು, ಯೋಗ ಈ ತರಹದ ಸಮಸ್ಯೆಗಳಿಗೂ ಒಂದು ಪರಿಹಾರ ಆಗಬಹುದು ಅಂತ ಒಬ್ಬ ಮಾನಸಿಕ ವೈದ್ಯನಾಗಿ ತಮಗನ್ಸುತ್ತೆ.
1: ನಿಜ. ಈಗ ಸಾಧಾರಣವಾಗಿ ಮಗುಗೆ ತಂದೆ ತಾಯಿನೇ ಒಂದು ರೋಲ್ ಮಾಡೆಲ್ ಆಗ್ತಾರೆ. ಆ ನಿಟ್ಟಿನಲ್ಲಿ ತಂದೆ ತಾಯಿ ಹೇಗೆ ಬೆಳೆಸ್ತಾರೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಸಾಕಷ್ಟು ತಂದೆ ತಾಯಿ ಏನು ಅನ್ಕೋತಾರೆ, ನನ್ನ ಮಗುಗೆ ನಾನೇನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ಕೊಡಬೇಕು, ದ ಬೆಸ್ಟ್ ಎಕ್ಸ್ಟ್ರಾಡಿನರಿ ಅಂತ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳೋದು, ಮೊದಲು ಆರ್ಡಿನರಿ ಆಗಿರೋದಕ್ಕೆ ಕಲಿಸ್ಕೊಡಿ, ಆವಾಗ ಎಕ್ಸ್ಟ್ರಾ ಆ್ಯಡ್ ಆಗತ್ತೆ. ಇಲ್ಲಿ ಆರ್ಡಿನರಿಯಾಗೇ ಇರೋದಕ್ಕೆ ಪ್ರಯತ್ನ ಮಾಡ್ದೇ ಎಲ್ಲವೂ ಉತ್ತಮವಾಗಿರಬೇಕು ಅಂತಂದರೆ ಅವಾಗ ಏನಾಗುತ್ತೆ, ತಂದೆ ತಾಯಿಯ ಒತ್ತಡಗಳ ಪರಿಣಾಮ ಮಕ್ಕಳ ಮೇಲೆ ಹೇರ್ದಂಗೆ ಆಗುತ್ತೆ. ಮತ್ತು ಮಕ್ಕಳಿಗೆ ಇವತ್ತು ಏನಾಗ್ತಾ ಇದೆ, ಬೇಗ ಎಲ್ಲ ಬೇಗ ಬೇಗ ಬೇಗ ಸಿಗಬೇಕು ಅಂತಕ್ಕಂಥ ಒಂದು ಆಲೋಚನೆಯಿಂದ ಈ ಯೋಗಾಭ್ಯಾಸ ತಾಳ್ಮೆಯನ್ನು ಕಳಿಸ್ಕೊಡತ್ತೆ. ಮತ್ತು ಈಗ ಇವತ್ತು ಬೀಜ ಹಾಕಿ ನಾಳೆ ಏನೋ ಫಲ ಕೊಡಲಿ ಅನ್ನೋವಂಥ ತಾಳ್ಮೆ ಬಂದಾಗ ತಾಳಿದವನು ಬಾಳಿ ಅನ್ನೋವಂಥನೇ ಗಾದೆ ಇದೆ. ಮತ್ತು ಏನೋ ತಾಳ್ಮೆ ಮತ್ತು ಶ್ರದ್ಧೆ ನಮ್ಮ ಕಣ್ಣುಗಳಾಗಿದ್ದರೆ ಆಮೇಲೆ ಯಶಸ್ಸು ತಾನಾಗೇ ತಾನು ಬರುತ್ತೆ, ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ, ತಂದೆ ತಾಯಿಗಳಿಗೆ ಆ ಮಗುಗೆ ಹೋಲಿಕೆ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಮತ್ತು ಅದು ಕೊಡಿಸ್ಲಿಲ್ಲ ಅಂತಂದರೆ ನನ್ನ ಮಗು ಕ್ಷೀಣ ಆಗ್ಬಿಡತ್ತೆ. ಇಲ್ಲ, ಮಗುಗೆ ಬೇಕಾಗಿರೋದೇನಂತಂದರೆ ಒಂದು ಜೀವನದ ಮೌಲ್ಯ, ತನ್ನನ್ನು ನಿಭಾಯಿಸ್ಕೊಳ್ಳುವಂಥ ಕೌಶಲ್ಯತೆ, ಮತ್ತು ಸಮಾಜದಲ್ಲಿ ಬದುಕುವಂತಹ ಸದೃಢತೆ. ಎಲ್ಲವನ್ನು ನಾವು ಕ್ವಾಲಿಟಿ, ಓಕೆ, ಕ್ವಾಂಟಿಟಿಯಲ್ಲ ಅಂದರೆ ಗುಣಮಟ್ಟದಲ್ಲಿ ಹೇಳ್ಕೊಳ್ಬೇಕೆ ಹೊರತು ಸಂಖ್ಯಾತ್ಮಕವಾಗಿ ನಾವು ಕೊಡ್ತಾ ಹೋದರೆ ಅದು ಸ್ಟೆಬಿಲಿಟಿ ಆಗಲ್ಲ.
0: ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಆರಂಭಿಸೋದಕ್ಕೆ ಬಯಸೋರಿಗೆ ಒಬ್ಬ ಮನೋವೈದ್ಯರಾಗಿ ತಮ್ಮ ಅಂತಿಮ ಸಲಹೆ ಏನು ಡಾಕ್ಟ್ರೇ?

0: ಆಗಲೇ ಹೇಳ್ದಂಗೆ ಯೋಗ ಅನ್ನೋದು ಒಂದು ಪ್ರಯಾಣ. ನಾವು ಎಷ್ಟು ದೂರ ಕ್ರಮಿಸಬೇಕು ಅಂತೀವಿ ಅಷ್ಟು ನಾವು ಪ್ರಯಾಣಿಸ್ಬೇಕಾಗತ್ತೆ. ಅಂದರೆ ಈಗ ನಾವು ಜೀವನವನ್ನು ಒಂದು ದೊಡ್ಡ ಗುರಿ ಅಂತ ಇಟ್ಕೊಂಡಾಗ ಅದಕ್ಕೆ ಬೇಕಾಗಿದ್ದು ಪ್ರತಿದಿನದ ಒಂದು ಶಿಸ್ತಿನ ಸಂಯಮ. ಮತ್ತು ಯೋಗ ಎಲ್ಲದಕ್ಕೂ ಮ್ಯಾಜಿಕ್ ಟ್ರೀಟ್ಮೆಂಟ್ ಅಂತಲೂ ಭಾವಿಸ್ಬಾರ್ದು. ಯೋಗಕ್ಕೆ ಆದ ಕೆಲವೊಂದು ಲಿಮಿಟೇಷನ್ಸ್ ಇರ್ತದೆ. ಅಂದರೆ ಈಗ ಸಡನ್ನಾಗಿ ಬರ್ತಕ್ಕಂಥ ದೇಹದಲ್ಲಿ ಏರುಪೇರುಗಳನ್ನು ಸೂಕ್ತವಾದ ವೈದ್ಯರ ಹತ್ರ ಹೋಗಿ ತಿಳ್ಕೊಳ್ಬೇಕು. ಮತ್ತು ತನ್ನದೇ ಆದ ತಿಳುವಳಿಕೆಗಳು ಸಾಕಷ್ಟು ಬಾರಿ ತಪ್ಪಾಗೋ ಸಾಧ್ಯತೆಗಳಿರುತ್ತೆ. ಸೊ ಈಗ ಯೋಗ ಗುರುಗಳಿಂದ ತಿಳ್ಕೊಂಡು ಕಲಿತಂಥದ್ದು ಉತ್ತಮ. ಮತ್ತು ದಯವಿಟ್ಟು ಮಾಧ್ಯಮಗಳಲ್ಲಿ ಬರುವಂಥದ್ದನ್ನು ನಂಬೇಡಿ, ಮತ್ತು ಅದಕ್ಕೆ ಬಲಿಯಾಗಬೇಡಿ. ಸೊ ನಿಮ್ಮ ಜೀವನ ಆರೋಗ್ಯಕರವಾಗಿರಬೇಕು ಅಂದರೆ ಆರೋಗ್ಯ ಅಂದ್ರೇ ಆರು ಯೋಗ. ಸೊ ಅದು ದೇಹ, ಮನಸ್ಸು, ಸಮಾಜ, ಆಧ್ಯಾತ್ಮಿಕ ಭಾವನೆಗಳು, ಹೀಗೆ ಹೇಳ್ತಾ ಹೋದರೆ ಅವೆಲ್ಲದರ ಒಂದು ಸಮತೋಲನ. ಈ ಸಮತೋಲನವನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಹೊರತು ಸಡನ್ನಾಗಿ ನಾನು ಏನೋ ಐಶ್ವರ್ಯವಂತನಾಗಬೇಕು, ಸಡನ್ನಾಗಿ ನಾನು ಆರೋಗ್ಯವಂತನಾಗಬೇಕು, ಈ ಸಡನ್ ಅನ್ನೋದನ್ನು ಬದಿಗಿಡಿ ಅಂತ ನಾನು ಹೇಳಿ. ಇನ್ಸ್ಟೆಂಟ್ ಅಥವಾ ಮೇಡ್ ಈಸಿ ಸಾಧ್ಯ ಇಲ್ಲ.
1: ಒಳ್ಳೆಯದು ಡಾಕ್ಟರ್ ರವೀಶ್ ಅವರ, ಇದುವರೆಗೂ ಯೋಗ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಯೋಗ ಹಾಗೂ ಮಾನಸಿಕ ಆರೋಗ್ಯ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಶ್ ಬಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
5: ನೈಸರ್ಗಿಕ ಕೃಷಿ ಅಂದ್ರೆ ಈಗ ಎಲ್ಲರಿಗೂ ಗುರುತದೆ. ರಾಸಾಯನಿಕ ಮುಕ್ತ ಕೃಷಿ ಅಂತೇವೆ ನಾವು, ಅಥವಾ ಸಹಜ ಕೃಷಿ ಅಂತೇವೆ, ಸರಳ ಕೃಷಿ ಅಂತೇವೆ, ಪರಿಸರ ಕೃಷಿ ಅಂತೇವೆ, ಅದಕ್ಕೆ ಸಾಕಷ್ಟು ಹೆಸರದವು. ಆಧ್ಯಾತ್ಮಿಕವಾಗಿ ಯೋಗಿಕ ಕೃಷಿ ಅಂತೇವೆ, ಜೀವ ಚೈತನ್ಯ ಕೃಷಿ ಅಂತೇವೆ. ಈಗ ಒಟ್ಟಾರೆ ಈ ರಾಸಾಯನಿಕಗಳನ್ನ, ಅದು ರಾಸಾಯನಿಕ ಗೊಬ್ಬರವಾಗಿರಲಿ ಅಥವಾ ಕೀಟನಾಶಕವಾಗಿರಲಿ, ಕೀಟನಾಶಕವಾಗಿರಲಿ ಅಥವಾ ಬೆಳೆ ವರ್ಧಕ ಆಗಿರಲಿ, ಅಂಥವುಗಳನ್ನ ಮುಕ್ತಗೊಳಿಸಿ ಬಹಳ ಪರಿಸರಕ್ಕೆ ಸೂಕ್ತವಾದ, ಸರಳವಾದಂಥ, ನೈಸರ್ಗಿಕಕ್ಕೆ ಪೂರಕವಾದಂಥ ಕೃಷಿಯೇ ನೈಸರ್ಗಿಕ ಕೃಷಿ. ಯೋಜನೆ ಬಗ್ಗೆ ತಮ್ಮ ಗಮನ ಸೆಳೆಯಲು ಪ್ರಯತ್ನ ಮಾಡ್ತೀನಿ. ಇದು ನೋಡ್ರಿ ಈಗ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು ಕೇಂದ್ರ ಸರ್ಕಾರದ್ದು. BPKP ಅಂತ ಇತ್ತಲ್ಲ, ಭಾರತೀಯ ಪಾರಂಪರಿಕ ಕೃಷಿ ಪದ್ಧತಿಗಳಂತಿತ್ತು, ಅದನ್ನ ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ಈ ಹೆಸರಿನೊಳಗೆ 2023 ಕೇಂದ್ರ ಸರ್ಕಾರ ಪರಿಚಯಿಸಿತ್ತು ನಮಗೆ. ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್, ಇದನ್ನ ಭಾರತ ಸರ್ಕಾರ 2024 ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ನಮ್ಮ ರಾಜ್ಯ ಸರ್ಕಾರದೊಳಗೆ ಕೃಷಿ ಇಲಾಖೆ ಅಂತ ಇರುತ್ತೆ, ಬಟ್ ಕೇಂದ್ರ ಸರ್ಕಾರದೊಳಗೆ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಇರುತ್ತೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಆ ಒಂದು ಅಡಿಯಲ್ಲಿ ಇದನ್ನ ಸ್ವತಂತ್ರ ಸೆಂಟ್ರಲ್ ಗವರ್ಮೆಂಟ್ ಪ್ರಾಯೋಜಿತ ಯೋಜನೆಯಾಗಿ ಇದನ್ನು ಪ್ರಾರಂಭಿಸುತ್ತೆ. ಇಲ್ಲಿ ಮಟ್ಟ ಆಧುನಿಕ ಬೇಸಾಯ, ರಾಸಾಯನಿಕ ಬೇಸಾಯ ಅಥವಾ ಎರಡೂ ಮಿಕ್ಸ್ ಮಾಡೋದು ಕೇಳಿದೀವಿ. ಆದ್ರೆ ಇತ್ತಿತ್ತಲಾಗಿ ಮಣ್ಣಿನ ಆರೋಗ್ಯ ಮತ್ತು ಜನರು ದನ ಯಾವುದೇ ಎಲ್ಲ ಆರೋಗ್ಯ ಸ್ವಲ್ಪ ಕ್ಷೀಣಿಸಿದ್ರಿಂದ ಅಲ್ಲಿ ಏನಾಯ್ತು, ತಂತ್ರಜ್ಞಾನಗಳ ಒಂದು ಸಮರ್ಪಕ ಬಳಕೆ ಇಲ್ಲಾರ್ದಕ್ಕಾಯಿತು, ಅಥವಾ ನೈಸರ್ಗಿಕ ಬೇಸಾಯದ ಕೆಲವೊಂದು ಅಂಶಗಳನ್ನು ನಾವು ಆಧುನಿಕ ಕೃಷಿಯಲ್ಲಿ ಮರೆತದಕ್ಕಾಗಿತ್ತು, ಒಟ್ಟಾರೆ ಕೆಲವೊಂದು ಸಮಸ್ಯೆಗಳು ಬಂದಿರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿ ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ದೇಸಿ ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲ ಅಂದ್ರೆ ರಿಸೋರ್ಸಸ್, ನೀರು, ಭೂಮಿ ಇವೆಲ್ಲ ರಿಸೋರ್ಸಸ್ಸೇ. ಆದ್ರೆ ಇಲ್ಲಿ ಏನಾಗಿದೆ, ಹಸುವಿನಿಂದ ದೊರೆಯುವಂಥ ಶಗಣಿ ಮತ್ತು ಮೂತ್ರ ಅವು ಸಂಪನ್ಮೂಲ, ಮತ್ತು ಸ್ಥಳೀಯವಾಗಿ ದೊಳೆಯುವಂಥ ಬೆಳೆಯುಳಿಕೆ, ಹಸಿರೆಲೆ ಗೊಬ್ಬರ, ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನು ಒಳಗೊಂಡಂಥ ಬೆಳೆ ವೈವಿಧ್ಯತೆ ಪದ್ಧತಿ, ಇವೆಲ್ಲ ಸಂಪನ್ಮೂಲ. ಇವನ್ನ ಹೆಚ್ಚು ಉಪಯೋಗಿಸಿ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಆದಷ್ಟು ಅವುಗಳಿಂದ ವಿಮುಖವಾಗಿ ಮಾಡುವಂಥ ಒಂದು ವಿಧಾನವೇ ಈ ನೈಸರ್ಗಿಕ ಕೃಷಿಯ ವಿಧಾನ. ಮತ್ತು ಇದು ಏನು ಆಗುತ್ತೆ, ಇಂಡಿಜಿನಸ್ ಟೆಕ್ನಿಕಲ್ ನೋಹೋ ಅಂತೇವೆ ನಾವು, ಸಾಂಪ್ರದಾಯಿಕ ಸ್ಥಳೀಯ ತಂತ್ರಜ್ಞಾನ ಅಥವಾ ಬುದ್ಧಿವಂತ.

ಕಲಬೆರಕೆ, ಅವರ ಕೌಶಲ್ಯ, ಅವರ ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನ ಹೆಚ್ಚಿನ ಮಟ್ಟಿಗೆ ಇದು ಉತ್ತೇಜಿಸುತ್ತೆ. ಇದು ಏನಾಗುತ್ತಂದ್ರೆ ರೈತರಿಗೆ ಬಾಹ್ಯವಾಗಿ ಖರೀದಿಸಬಹುದಾದ ಪರಿಕರಗಳ ಒಳಹರಿವಿನಿಂದ ಸ್ವಾತಂತ್ರ್ಯವನ್ನು ನೀಡುತ್ತೆ. ಇಲ್ಲಿ ಏನಾಗ್ಯದ, ಇತ್ತೀಚೆಗೆ ನಾವು 60 ವರ್ಷದ ಹಿಂದೆ ನೋಡಿದ್ರೆ ಬರೀ 20% ಕಾಸ್ಟ್ ಆಫ್ ಕಲ್ಟಿವೇಶನ್ ಇತ್ತಂದ್ರೆ, ಈ ಸುಮಾರು 60% ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಸಾಗುವಳಿ ವೆಚ್ಚ ಒಂದು ಎಕರೆಗೆ ಬರ್ತೈತಲ್ಲ. ಇಲ್ಲಿ ಏನಾಗೈತಿ, ಪರಿಕರಗಳ ಒಂದು ಪರಿಚಯ ಮಾಡೋದು ಅಥವಾ ಖರೀದಿ ಮಾಡುವ ಒತ್ತಡಕ್ಕೆ ಬಹಳ ನಾವು ಬಸವಳೆದು ಹೋಗ್ಯಾವಿ. ಆ ಒಂದು ಒತ್ತಡದಿಂದ ಪಾರಾಗಕ್ಕೆ ಈ ಒಂದು ಯೋಜನೆ ಒತ್ತು ನೀಡುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ, ಆದಷ್ಟು ದೇಶೀಯ ಹಸುವಿನ ಸಗಣಿ ಮೂತ್ರ, ಅದರದ್ದು ಒಂದು ಸೂತ್ರೀಕರಣ ಅಂತೀವಿ ನಾವು, ಆ ಸಗಣಿ ಯಾವ ಪ್ರಮಾಣದಾಗ ಉಪಯೋಗ ಮಾಡಬೇಕು, ಮೂತ್ರ ಅದಕ್ಕೆ ಎಷ್ಟು ಕೊಡಿಸ್ಬೇಕು, ಅದ್ರ ಜೋಡಿ ಅದರ ಒಂದು ಗುಣಮಟ್ಟವನ್ನು ಹೆಚ್ಚಬೇಕಾದ್ರೆ ಅಲ್ಲಿ ಯಾವ್ದಾರ ಒಂದು ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಬೆಲ್ಲ ಅದನ್ನ ಹೆಂಗೆ ಸೇರಿಸ್ಬೇಕು, ಅದರಿಂದ ನಾವು ಏನಂತೀರಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಅಲ್ಲಿರುವಂತಹ ಪೋಷಕಾಂಶಗಳನ್ನು ಸಮರ್ಥವಾಗಿ ಸುಲಭವಾಗಿ ಸರಳವಾಗಿ ಅಂದ್ರೆ ಏನು ಯಾವುದೇ ತರಹದ ರಾಸಾಯನಿಕ ದುಷ್ಪರಿಣಾಮ ಆಗದ ರೀತಿಯಲ್ಲಿ ಅಂಥವೆಲ್ಲ ಬಳಕೆ ಮಾಡುವುದನ್ನು ಇಲ್ಲಿ ಹೆಚ್ಚು ಒತ್ತು ಕೊಡಲಾಗುತ್ತೆ. ಮತ್ತು ಬೆಳೆ ವೈವಿಧ್ಯತೆ ಇರುತ್ತೆ ಇಲ್ಲಿ. ಯಾವುದೋ ಒಂದು ಸಿಂಗಲ್ ಬೆಳೆ ಮೋನೋಕ್ರಾಪಿಂಗ್ ಅಥವಾ ಸಾಲಿಡ್ ಪ್ಲಾಂಟಿಂಗ್ ಅಂತೀವಿ ನಾವು, ಒಂದೇ ಬೆಳೆ ಬೆಳೆದಿಲ್ಲ, ಬೆಳೆ ವೈವಿಧ್ಯತೆ, ಬೇರೆ ಬೇರೆ ಬೆಳೆ ಇರಬೇಕು, ಏಕದಳ, ದ್ವಿದಳ, ಈ ಪಾಡರ್ ಕ್ರಾಪ್ಸು, ಟ್ರೀ ಕ್ರಾಪ್ಸು. ಅಂದರೆ ಯಾಕಂದರೆ ಈ ನೈಸರ್ಗಿಕ ಕೃಷಿ ಬೆಳೆ ಪದ್ಧತಿಗಳ ಮ್ಯಾಗೆ ಡಿಪೆಂಡ್ ಆಗಿರೋದು ಇದು. ಅದಕ್ಕೆ ಈ ಎಲ್ಲ ಮಾಡೋದ್ರಿಂದ ನೇರವಾಗಿ ಅಥವಾ ಇಂಡೈರೆಕ್ಟ್ ನಾವು ಹೊರಗೆ ಏನು ಇಟ್ಬಿಡ್ತೇವೆ, ಇವನು ಕೀಟಗಳನ್ನು, ಕೀಟನಾಶಕಗಳನ್ನ, ಮತ್ತು ರಾಸಾಯನಿಕ ಈಗೇನಂತೀರಿ ಜೈವಿಕ ರಾಸಾಯನಿಕ ಕೀಟಗಳ ಬದಲಿ ಜೈವಿಕ ಕೀಟನಾಶಕಗಳು, ರಾಸಾಯನಿಕ ಶಿಲೀಂಧ್ರ ನಾಶಕ ಇರ್ತಾವಲ್ಲ ಅದ್ರ ಬದಲಿ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಪರಿಚಯಿಸುವುದು, ಮತ್ತು ಟ್ರ್ಯಾಪ್ ಕ್ರಾಪು, ಬೆಲೆ ಅಂದ್ರೇನು ಬಲಿ ಬೆಳೆ ಇಂಥವೆಲ್ಲ ಉಪಯೋಗ ಮಾಡಿಕೊಂಡು ಪೆರಮನ್ ಟ್ರಾಪು, ವಿವಿಧ ಬೆಳೆ ಪದ್ಧತಿಗಳನ್ನು, ಫಾರ್ ಎಕ್ಸಾಂಪಲ್ ಈಗ ಜೋಳದ ಜೋಡಿ ಕಡಲೆ ಹಾಕೋದ್ರಿಂದ ಕಡಲೆ ಕೀಟಬಾಧೆ ತಡೆಗಟ್ಟೋದು, ಅಥವಾ ಸೂರ್ಪಾನ ಸುತ್ತಲ ಜೋಳ 3 ಸಾಲ ಅಥವಾ ಸಜ್ಜೆ 3 ಸಾಲ ನಾವು ಬಿತ್ತಿ ಅದನ್ನು ಗಾರ್ಡ್ ಕ್ರಾಪು ಅಥವಾ ನರ್ಸ್ ಕ್ರಾಪ್ ಅಂತ ಬೆಳೆದ್ರಿಂದ ಒಳಗೆ ಬರುವಂಥ ಸೂರ್ಪಾನಕ್ಕೆ ರೋಗಗಳನ್ನು ತಡೆಗಟ್ಟೋದು, ಹಿಂಗೆ ಹಲವಾರು ಅಂಶಗಳನ್ನು ಒಳಗೊಂಡು ಒಟ್ಟಾರೆ ರಾಸಾಯನಿಕಗಳನ್ನ ದೂರ ಇರುವಂಥ ಪ್ರಯತ್ನ ಈ ಯೋಜನೆಯಲ್ಲೈತಿ. ಇಷ್ಟೇ ಅಲ್ಲದೆ ಈ ಎಲ್ಲ ಒಂದು ಪದ್ಧತಿಯಲ್ಲಿ ಕೂಡ ನಾವು ಬೆಳೆ ಉಳಿಕೆಗಳನ್ನು, ಹಸಿರ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಅಂದರೆ ಉಪ ಉತ್ಪನ್ನ ಅಂತೀರಿ ಅಥವಾ ಬೈ ಪ್ರೊಡಕ್ಟ್ ಅನ್ರಿ ಅಥವಾ ವೇಸ್ಟ್ ಅನ್ರಿ ಅದನ್ನೆಲ್ಲ ನಾವು ಮಣ್ಣಿಗೆ ಮರಳಿ ಸೇರಿಸೋದ್ರಿಂದ ಅಲ್ಲಿ ಸಾವಯವ ಪದಾರ್ಥಗಳು ಹೆಚ್ಚು ಒತ್ತು ನೀಡುವಂಥ ಯೋಜನೆ. ಮತ್ತು ಇದರಿಂದ ನಾವು ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ, ಅತಿವೃಷ್ಟಿ ಅನಾವೃಷ್ಟಿ ಆಗೋದ್ರಿಂದ ಎಷ್ಟೊಂದು ಕೃಷಿಯಲ್ಲಿ ಎಡರು ತೊಡರುಗಳು ಬರ್ತಾವಲ್ಲ, ಆ ಒಂದು ಎಡರು ತೊಡರುಗಳ ನಿವಾರಣೆಗೋಸ್ಕರ ಹವಾಮಾನ ಬದಲಾವಣೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಅಂದರೆ ಹೆಚ್ಚು ಫೇವರೇಬಲ್ ಇದ್ದಾಗ ಹೆಚ್ಚು ಇಳ್ಕೊಡೋದು, ಆದರೆ ಕಡಿಮೆ ಫೇವರೇಬಲ್ ಇದ್ದಾಗ ತೀರಾ ನಿಕೃಷ್ಟ ಇಳ್ಳಲ್ಲ ಒಂದು ಲೆವೆಲರ ಇಳ್ಕೊಡುವಂಥ ಕ್ಲೈಮೇಟ್ ರೆಜಿಲಿಯಂಟ್ ಸಿಚುವೇಶನ್ನ ನಾವು ತರಕ್ಕೆ ಈ ಯೋಜನೆಯಿಂದ ಸಾಧ್ಯ ಆಗುತ್ತೆ. ಮತ್ತು ಮಣ್ಣಿನಲ್ಲಿ ಈಗಾಗಲೇ ಹೇಳಿದಂಗೆ ಸಾವಯವಂಗಾಲದ ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ. ಈ ಯೋಜನೆ 25-26 ಇಸ್ವಿಗೆ ಯೋಜನೆ ಅನುಷ್ಠಾನಗೊಂಡದ. 2481 ಕೋಟಿ ಟೋಟಲ್ ಇದು ಯೋಜನೆ ವೆಚ್ಚ, ನಿರೀಕ್ಷಿತ ವೆಚ್ಚ. ಇದರೊಳಗೆ 1584 ಕೋಟಿ ಕೇಂದ್ರ ಸರ್ಕಾರದ ಪಾಲು, ಇನ್ನು 897 ಕೋಟಿ ರಾಜ್ಯದ ಪಾಲು. ಒಟ್ಟಾರೆ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ಅಥವಾ ಹೆಚ್ಚು ಇದನ್ನು ಮಾಡೋದು ಪೂರ್ವಜರಿಂದ ಪಡೆದ ಸಾಂಪ್ರದಾಯಿಕ ಜ್ಞಾನ, ಸ್ಥಳೀಯ ಜಾನುವಾರುಗಳ ಸಮಗ್ರ ನೈಸರ್ಗಿಕ ಕೃಷಿ ವಿಧಾನ ಮತ್ತು ವೈವಿಧ್ಯಮಯ ಬೆಳೆ ವ್ಯವಸ್ಥೆ. ಇವನ್ನ ಏನು ಮಾಡೋದು, ನಿರ್ದಿಷ್ಟ ತಂತ್ರಜ್ಞಾನಗಳು ಅಂದರೆ ವೆರಿ ಸ್ಪೆಸಿಫಿಕ್ ಟೆಕ್ನಾಲಜೀಸ್, ಮತ್ತು ಸ್ಥಳೀಯ ಲೊಕೇಶನ್ ಸ್ಪೆಸಿಫಿಕ್, ಮತ್ತು ಅಗ್ರೋ ಎಕಾಲಜಿಕಲ್ ಅಂತೀವಿ ನಾವು ಕೃಷಿ ಪರಿಸರ, ಅದರ ಪ್ರಕಾರ ನಾವು ರೂಪುಗೊಂಡಿರ್ತಾವೆ ಇವು ಎಲ್ಲ ತಂತ್ರಜ್ಞಾನಗಳು. ಇಲ್ಲಿ ಏನೈತಿ ಉದ್ದೇಶ, ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸುವುದು ಮೇನ್ ನಮ್ಮದಿಲ್ಲೇ, ಮತ್ತು ಪರಿಕರಗಳ ವೆಚ್ಚವನ್ನು ಕಡಿಮೆ ಮಾಡೋದು, ಮತ್ತು ಸ್ಥಿತಿಸ್ಥಾಪಕತ್ವ ಗುಣವನ್ನು ಕೃಷಿ ವಿಜ್ಞಾನಕ್ಕೆ ಪೂರಕವಾಗಿ ತರುವುದು. ಅಂದರೆ ಏನೇ ವೈಪರೀತ್ಯ ಆದರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಬೆಳೆ ಪದ್ಧತಿಗೆ, ಆ ಒಂದು ಕೃಷಿ ಪದ್ಧತಿಗೇ ತರುವುದು ಈ ಒಂದು ಯೋಜನೆ ಉದ್ದೇಶ. ಮತ್ತು ಮುಂದಿನ 2 ವರ್ಷಗಳಲ್ಲಿ ಯಾವ ಥರ ಇದನ್ನು ಯೋಜನೆ ಅನುಷ್ಠಾನಗೊಳ್ಳುತ್ತಂದ್ರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ 15,000 ಕ್ಲಸ್ಟರ್ಗಳಲ್ಲಿ ಅಳವಡಿಸಲಾಗುತ್ತೆ. ಸುಮಾರು 1 ಕೋಟಿ ರೈತನನ್ನು ತಲುಪುತ್ತಾರೆ ಒಂದೇ ವರ್ಷನಾಗ, ಮತ್ತು 7.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಪ್ರಾರಂಭಿಸೋದು. ಈ ರೈತರು ಅವರು FAO-ದಾಗರ ಇರ್ಬೋದು, ಅಲ್ಲಿ ಅಡ್ಡಾಡಿ ಅವರು ಟ್ರೈನಿಂಗ್ ತಗೋಬೋದು, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆಗಳ ಕೆಲವೊಂದು ಡೆಮೋನ್ಸ್ಟ್ರೇಟಿವ್ ಪ್ಲಾಟ್ಸು, ಇಂಥಲ್ಲೆಲ್ಲ ಅಗತ್ಯ ಆಧಾರಿತ ಅಂದರೆ ಯಾವುದು ಅಗತ್ಯ ಇರ್ತದೆ, ಯಾವ ವಿಷಯದಲ್ಲಿ ಅವರು ಪರಿಣಿತಿ ಪಡಿಬೇಕಾಗುತ್ತೆ ಅಂತ ಒಂದು ಕೇಂದ್ರಗಳು ಇರ್ತಾವೆ. ಅಲ್ಲಿ ಅವರು ತಮ್ಮ ಒಂದು ತರಬೇತಿಯನ್ನು ಪಡ್ಕೋಬಹುದು. ಹಿಂಗಾಗಲ್ಲದೆ ಮತ್ತು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಮತ್ತು ಇವನ್ ಆಯ್ದ ರೈತರ ಕ್ಷೇತ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನು ಅಭಿವೃದ್ಧಿಯನ್ನು ಹೊಂದಿದಂಥ, ತಾವು ಒಳ್ಳೆಯ ನೈಸರ್ಗಿಕ ಕೃಷಿಕರು ಅಂತ ಪ್ರೂವ್ ಮಾಡಿದಂಥ ರೈತರ ಕ್ಷೇತ್ರಗಳಲ್ಲಿನ 2,000 ನೈಸರ್ಗಿಕ ಕೃಷಿ ಮಾದರಿ ಪ್ರಾತ್ಯಕ್ಷಿಕ ಫಾರ್ಮ್ಗಳನ್ನು ಸ್ಥಾಪಿಸಲಾಗುವುದು, ಮತ್ತು ಅವರಿಗೆ ಅನುಭವಿ ಇದ್ದವರಿಗೆ ಮತ್ತು ತರಬೇತಿ ಪಡೆದಂಥ

0: ರೈತರ ಮಾಸ್ಟರ್ ಟ್ರೈನರ್ ಆಗಿರ್ತಾರೆ. ಅವ್ರಿಗೆ ವಿಜ್ಞಾನಿಗಳು ಮತ್ತು ಇಲಾಖೆ ಅಧಿಕಾರಿಗಳು ಅಷ್ಟೇ ಅಲ್ಲ, ತಾವೇ ಸ್ವತಃ ಯಶಸ್ವಿ ಆದಂತ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಮತ್ತೆ ಮಗ್ಗಲ ರಾಜ್ಯದಲ್ಲಿ ಇರ್ಬೋದು, ಸಂಸ್ಥೆಗಳಲ್ಲಿ ಇರ್ಬೋದು, ಎನ್ ಜಿ ಒಗಳಲ್ಲಿ ಇರ್ಬೋದು, ಅಂಥವ್ರನ್ನೆಲ್ಲ ಕರೆಸಿ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ನ ಪ್ಯಾಕೇಜ್ನಾಗ ಏನು ಯಾವ ಬೆಳೆ, ಯಾವ ಬೆಳೆ ಪದ್ಧತಿ, ಆ ಬೆಳೆಯೊಳಗೆ ಯಾವ ತಳಿ, ಯಾಕಂದ್ರೆ ನೈಸರ್ಗಿಕ ಕೃಷಿಗೆ ಬೇಕಾದಂಥ ತಳಿಗಳ ಲಕ್ಷಣಗಳ ಬೇರೆ ಆಗಬೇಕಾಕವು. ಕೆಲವೊಮ್ಮೆ ಅಲ್ಪಾವಧಿ ಇರಬೇಕು, ಕೀಟ ನಿರೋಧಕ ಇರಬೇಕು, ಮತ್ತು ಅವು ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಉಳಿದದ್ದು ಏನೈತಿ ಇನ್ಪುಟ್ ಕಾಸ್ಟ್ ಹೆಚ್ಚ ಆಗುವಂಥ ಅಂಶಗಳು ಇರಬಾರ್ದಲ್ಲಿ ಅಂಥ ಒಂದು ತಳಿಗಳನ್ನು ಸೆಲೆಕ್ಟ್ ಮಾಡೋದು, ಈ ಎಲ್ಲ ವಿಷಯಗಳನ್ನು ನಾವು ಮಾಡ್ಕೊಂಡು 30,000 ಕೃಷಿ ಸಖಿಗಳನ್ನು ಈ ಕ್ಲಸ್ಟರ್ಗಳಲ್ಲಿ ನಾವು ಅವ್ರನ್ನ ತಗೊಂಡುಕೊಂಡು ಅವರಿಂದ ಉಳಿದ ರೈತರಿಗೆ ಅರಿವು ಮೂಡಿಸೋಕೆ ಅವ್ರನ್ನ ಸಜ್ಜುಗೊಳಿಸ್ತೀವಿ. ಮತ್ತು ಇನ್ನಿತರ ರೈತರಿಗೂ ಕೂಡ ಇದು ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ತಲುಪಲು ಪ್ರಯತ್ನ ಮಾಡುತ್ತೆ. ಒಟ್ಟಾರೆ ಈ ಮಿಷನದ ಉದ್ದೇಶ ಅಂದರೆ ದೇಶಿ ಹಸು ಮತ್ತು ಸ್ಥಳೀಯ ಸಂಪನ್ಮೂಲಗಳು, ಸಮಗ್ರ ಕೃಷಿ ಮತ್ತು ಪಶು ಸಂಗೋಪನೆ. ಈಗ ಯಾವುದೇ ಒಂದು ಕೃಷಿ ಮೊದಲು ಇದು ಪಶು ಆಧಾರಿತ ಕೃಷಿಯಾಗಿತ್ತು, ಅದರ ಕಾಲಾಂತರದಲ್ಲಿ ಒಂಥರ ಪರಿಕರಗಳ ಪೂರಕ ಕೃಷಿ ಆಯಿತು. ಈಗ ಮತ್ತೆ ನಾವು ವಿಚಾರ ಮಾಡೋದೇನೆಂದರೆ ಕೃಷಿ ಮತ್ತು ಪಶು ಸಂಗೋಪನೆ ಎರಡೂ ಬರಬೇಕು. ಈ ತತ್ವಗಳನ್ನು ನಾವು ಈ ಚಟುವಟಿಕೆಗಳಲ್ಲಿ ಅಳವಡಿಸಿ ಈ ಮೂಲಕ ಈ ಒಂದು ದೇಶದ ಮಣ್ಣಿನ ಗುಣಧರ್ಮ ಹಾಗೂ ಅದು ಆಹಾರದ ಗುಣಮಟ್ಟ, ತನ್ಮೂಲಕ ಇಡೀ ದೇಶದ ಪ್ರಜೆಗಳ ಒಂದು ಆರೋಗ್ಯದ ಒಂದು ಗುಣಮಟ್ಟವನ್ನು ಹೆಚ್ಚುವ ನಿಟ್ಟಿನಲ್ಲಿ ಈ ಯೋಜನೆ ಉತ್ತಮ ಯೋಜನೆ ಅಂತ ನಾನು ಭಾವಿಸ್ತೇನೆ.
1: ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಎಸ್ಎನ್ ಗದ್ದನಕೇರಿ. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟೀಯ ಶೋಕಾಚರಣೆ. ವಾರಣಾಸಿಯಲ್ಲಿ ನಾಡಿದ್ದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನ್ನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದರ ಭಾಗವಾಗಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮ ಮೀಸಲಾದ ಸರಕು ಸಾಗಾಣೆ ಕಾರಿಡಾರ್ನ 326 ಕಿಲೋಮೀಟರ್ ವ್ಯಾಪ್ತಿಯ 3 ಪ್ರಮುಖ ಮಾರ್ಗಗಳನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಇದರ ಜೊತೆಗೆ ಹಲವು ಸರಕು ರೈಲು ಸೇವೆಗಳಿಗೆ ಹಾಗೂ ವಡೋದರಾ ತಾಂಡಾ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದರ ಜೊತೆಗೆ 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಗೋವಾದ ಪಣಜಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ ನಡೆಯುತ್ತಿದೆ. ಗೋವಾ, ಗುಜರಾತ್ ಹಾಗೂ ಮಹಾರಾಷ್ಟ ರಾಜ್ಯಗಳ ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಸೇರಿದಂತೆ ದಾದ್ರಾ ನಗರ್ ಹವೇಲಿ ಹಾಗೂ ದಮನ್ ದಿಯು ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಕೇಂದ್ರ ಸರ್ಕಾರ ಹಾಗೂ ಸದಸ್ಯ ರಾಜ್ಯಗಳ ವಿವಿಧ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಲು ಹಾಗೂ ಪರಸ್ಪರ ಸಹಕಾರ ಬಲಪಡಿಸಲು ಈ ವಲಯ ಮಂಡಳಿಯು ಉತ್ತಮ ವೇದಿಕೆ ಕಲ್ಪಿಸುತ್ತದೆ. ಆಡಳಿತಾತ್ಮಕ ಮಟ್ಟದಲ್ಲಿ ಬಗೆಹರಿಯದ ಪ್ರಮುಖ ವಿಷಯಗಳನ್ನು ಈ ಸಭೆಯಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುತ್ತದೆ. ಸಭೆಯ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ

0: ಗೋವಾ ಪೊಲೀಸರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪೊಲೀಸ್ ಕಲರ್ ಗೌರವವನ್ನು ಪ್ರದಾನ ಮಾಡಲಿದ್ದಾರೆ. ಆಗಸ್ಟ್ 26ರಂದು ನೇಪಾಳದ ರಸುವಾ ಜಿಲ್ಲೆಯ ಭೋಟೆಕೋಸಿ ನದಿ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಹಾಗೂ ಗೌರವಾರ್ಥವಾಗಿ ನೇಪಾಳದಲ್ಲಿ ಇಂದು ರಾಷ್ಟೀಯ ಶೋಕಾಚರಣೆ ನಡೆಯುತ್ತಿದೆ. ಸೆಪ್ಟೆಂಬರ್ 3ರಂದು ನಡೆದ ಸಚಿವ ಸಂಪುಟ ಸಭೆಯ ನಿರ್ಧಾರದಂತೆ ಈ ಶೋಕಾಚರಣೆ ಕೈಗೊಳ್ಳಲಾಗಿದ್ದು, ನೇಪಾಳದಾದ್ಯಂತ ಸರ್ಕಾರಿ ಕಚೇರಿಗಳು ಹಾಗೂ ವಿದೇಶಗಳಲ್ಲಿರುವ ನೇಪಾಳಿ ರಾಯಭಾರ ಕಚೇರಿಗಳಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟಕ್ಕೆ ಹಾರಿಸಲಾಯಿತು. ಪ್ರವಾಹ ದುರಂತದಲ್ಲಿ ಇದುವರೆಗೆ 1,353 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು, ವಿದೇಶಿಗರು ಸೇರಿದಂತೆ 3,992 ಹೆಚ್ಚು ಜನ ಕಾಣೆಯಾಗಿದ್ದಾರೆ ಎಂದು ನೇಪಾಳ ಪೊಲೀಸರು ತಿಳಿಸಿದ್ದಾರೆ. ಈ ಭೀಕರ ದುರಂತದ ಹಿನ್ನೆಲೆಯಲ್ಲಿ ದೇಶವನ್ನು ಉದ್ದೇಶಿಸಿ ಸಂದೇಶ ನೀಡಿರುವ ನೇಪಾಳ ಪ್ರಧಾನಮಂತ್ರಿ ಬಾಲೇಂದ್ರ ಶಾ, ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಹಿರಿಯ ನಾಗರಿಕರು ಹಾಗೂ ಸಂತ್ರಸ್ತರಿಗೆ ಸರ್ಕಾರ ಸಂಪೂರ್ಣ ಬೆಂಬಲವಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ. ರಕ್ಷಣಾ ಪಡೆಗಳು ಹಾಗೂ ಭದ್ರತಾ ಸಂಸ್ಥೆಗಳು ಕಾಣೆಯಾದವರ ಶೋಧಕ್ಕಾಗಿ ಕಾರ್ಯಾಚರಣೆ ತೀವ್ರಗೊಳಿಸಿವೆ ಎಂದು ತಿಳಿಸಿದ್ದಾರೆ. ಭೋಟೆಕೋಸಿ ಹಾಗೂ ತ್ರಿಶೂಲಿ ನದಿ ಪಾತ್ರದಲ್ಲಿರುವ ಜಲವಿದ್ಯುತ್ ಯೋಜನೆಗಳ ಬಳಿ ಕಾಣೆಯಾಗಿರುವ ನೂರಾರು ಸಿಬ್ಬಂದಿಯ ಶೋಧ ಹಾಗೂ ರಕ್ಷಣಾ ಕಾರ್ಯ ನಿರಂತರವಾಗಿ ಮುಂದುವರೆದಿದೆ. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಬಹುಮಹಡಿ ಕಟ್ಟಡ ಕುಸಿದ ಸ್ಥಳಕ್ಕೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇಂದು ಮತ್ತೆ ಭೇಟಿ ನೀಡಿ ಪರಿಹಾರ ಕಾರ್ಯಗಳು ಹಾಗೂ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನಾ ಸ್ಥಳದಿಂದ 80% ಅವಶೇಷಗಳನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದರು. ದುರಂತದಲ್ಲಿ ಸಿಲುಕಿದ್ದ 12 ಜನರಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದ 6 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಸಂತ್ರಸ್ತ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಎಂದು ಅವರು ತಿಳಿಸಿದರು. ಕಟ್ಟಡ ಮಾಲೀಕರ ಬೇಜವಾಬ್ದಾರಿತನವೇ ಈ ದುರಂತಕ್ಕೆ ಕಾರಣವಾಗಿದ್ದು, ಅವರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ವ್ಯಾಪ್ತಿಯಲ್ಲಿರುವ ಇತರ ಅಪಾಯಕಾರಿ ಹಾಗೂ ಅಕ್ರಮ 5 ಮಹಡಿಗಳ ಕಟ್ಟಡಗಳನ್ನು ಗುರುತಿಸಿ ನೆಲಸಮಗೊಳಿಸಲು ನಿರ್ದೇಶನ ನೀಡಲಾಗಿದೆ. ಘಟನೆಗೆ ಕಾರಣವಾದ ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಲಾಗುವುದು ಎಂದು ತಿಳಿಸಿದ ಅವರು, ದೆಹಲಿ ನಿವಾಸಿಗಳ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿಯಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026 ಕಾರ್ಯಕ್ರಮಕ್ಕೆ ಇದೇ 9ರಂದು ವಾರಾಣಸಿಯಲ್ಲಿ ಚಾಲನೆ ದೊರೆಯಲಿದೆ. ಮಿಷನ್ ಸಕ್ಷಮ್ ಅಂಗನವಾಡಿ ಮತ್ತು ಪೋಷಣ್ 2.0 ಅಡಿಯಲ್ಲಿ ಪರಿಷ್ಕೃತ ಮಾರ್ಗಸೂಚಿಗಳೊಂದಿಗೆ ಈ ಬಾರಿಯ ಅಭಿಯಾನ ಆರಂಭವಾಗಲಿದ್ದು, ಬಿಸಿಯೂಟ ಎಸ್ಎಂಪಿ ಮೆನು ಬೋರ್ಡ್ಗಳು ಮತ್ತು ಅಂಗನವಾಡಿ ನಿರ್ವಹಣಾ ಸಮಿತಿಗಳ ಸ್ಥಾಪನೆಯನ್ನು ಕಡ್ಡಾಯಗೊಳಿಸಲಾಗಿದೆ. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಿಸುವ ನಿಟ್ಟಿನಲ್ಲಿ ಸುಪೋಷಿತ ಭಾರತ ಹೊಂದುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ಆರಂಭವಾದ ಈ ಆಂದೋಲನವನ್ನು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಉದ್ಘಾಟಿಸಲಿದ್ದಾರೆ. ಈ ಬಾರಿಯ ಅಭಿಯಾನ ಪ್ರಮುಖವಾಗಿ ಆಹಾರ ವೈವಿಧ್ಯತೆ, ತಾಜಾ ಬಿಸಿಯೂಟ, ಸಮುದಾಯ ಸಹಭಾಗಿತ್ವ ಮತ್ತು ಬಾಲ್ಯದ ಸಮಗ್ರ ವಿಕಾಸಕ್ಕಾಗಿ ಪೋಷಣೆ ಹಾಗೂ ಆರಂಭಿಕ ಶಿಕ್ಷಣ ಎಂಬ ಆಶಯಗಳ ಮೇಲೆ ಗಮನ ಹರಿಸಲಿದೆ. ಲಕ್ಸೆಂಬರ್ಗ್ ಉಪಪ್ರಧಾನಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಕ್ಸಿಯೇವಿಯರ್ ಬೆಟ್ಟೆಲ್ ಅವರಿಂದು ಅಧಿಕೃತ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಇಂದು ಕ್ಸಿಯೇವಿಯರ್ ಬೆಟ್ಟೆಲ್ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಲಕ್ಸೆಂಬರ್ಗ್ ನಡುವಿನ ಬಹುಮುಖಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಲಕ್ಸೆಂಬರ್ಗ್ ಉಪಪ್ರಧಾನಿಯವರ ಈ ಭೇಟಿ ಉತ್ತಮ ಅವಕಾಶ ಒದಗಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಉರ್ದು ದಿನಪತ್ರಿಕೆಯ ಪ್ರಕಾಶನ ಸಂಸ್ಥೆ ಅಕ್ಬರ್ ಎ ಮಶ್ರಿತ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಇದರ ನಿರ್ದೇಶಕ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದ ನದೀಮುಲ್ ಹಕ್ ಅವರಿಗೆ ಸಂಬಂಧಿಸಿದ ಕೋಲ್ಕತ್ತಾ, ದೆಹಲಿ ಮತ್ತು ರಾಂಚಿಯ 7 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಡಿ

ವಿರುದ್ಧ ಕಾರ್ಯಾಚರಣೆ ನಡೆಸಿದೆ. ಬಿಧಾನಗರದ ಪೊಲೀಸ್ ಕಮಿಷನರೇಟ್ ದಾಖಲಿಸಿದ್ದ ಎಫ್ಐಆರ್ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯವು ಜಾರಿ ಪ್ರಕರಣ ಮಾಹಿತಿ ವರದಿಯನ್ನು ದಾಖಲಿಸಿಕೊಂಡು ಈ ಕ್ರಮ ಕೈಗೊಂಡಿದೆ. ಸಮುದಾಯಗಳ ನಡುವೆ ಸೌಹಾರ್ದತೆ ಕದಡುವಂತಹ ವಿಷಯಗಳನ್ನು ಪ್ರಕಟಿಸಿದ ಹಾಗೂ ಪ್ರಚಾರ ಮಾಡಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಈ ತನಿಖೆ ನಡೆಯುತ್ತಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಇದರ ಜೊತೆಗೆ ಅಕ್ರಮ ಹಣಕಾಸು ವಹಿವಾಟು, ಲೆಕ್ಕಕ್ಕೆ ಸಿಗದ ನಗದು ವ್ಯವಹಾರ ಹಾಗೂ ಸಂಶಯಾಸ್ಪದ ಮೂಲಗಳಿಂದ ಬಂದಿರುವ ಅನುಮಾನಾಸ್ಪದ ಧನ ಸಹಾಯದ ಕುರಿತು ತನಿಖಾ ಸಂಸ್ಥೆಯು ಪರಿಶೀಲಿಸುತ್ತಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳಾ ಸಿಂಗಲ್ಸ್ ವಿಭಾಗದ ಹಾಲಿ ಚಾಂಪಿಯನ್ಗಳಾದ ಕಾರ್ಲೋಸ್ ಅಲ್ಕರಾಜ್ ಮತ್ತು ಅರಿನಾ ಸಬಲೆಂಕಾ ತಮ್ಮ ತಮ್ಮ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರಿನಾ ಸಬಲೆಂಕಾ ಅಮೆರಿಕದ ಟೇಲರ್ ಟೌನ್ಸೆಂಡ್ ವಿರುದ್ದ 6-4, 6-3 ಅಂತರದಲ್ಲಿ ಜಯ ದಾಖಲಿಸಿದರು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜೆಕ್ ಗಣರಾಜ್ಯದ ಲಿಂಡಾ ನೋಸ್ಕಾವಾ ವಿರುದ್ದ ಸೆಣಸಲಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಅಲ್ಕರಾಜ್ ಅಮೆರಿಕದ ಟಾಮಿ ಪಾಲ್ ವಿರುದ್ದ ಗೆದ್ದು ಅಂತಿಮ 8ರ ಘಟ್ಟ ಪ್ರವೇಶಿಸಿದ್ದು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲು ನಾಳೆ ಅವರು ಅಮೆರಿಕದ ಬೆನ್ ಶೆಲ್ಟನ್ ವಿರುದ್ದ ಕಣಕ್ಕಿಳಿಯಲಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದ 2ನೇ ದಿನದಾಟದಲ್ಲಿ ಇಂದು ದಕ್ಷಿಣ ವಲಯ ತಂಡದ ವಿರುದ್ದ ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಪೂರ್ವ ವಲಯ ಕ್ರಿಕೆಟ್ ತಂಡ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ ಮಹಾರಾಷ್ಟಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಗೋವಾದಲ್ಲಿ 28ನೇ ಪಶ್ಚಿಮ ವಲಯ ಮಂಡಳಿ ಸಭೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆ. ನೇಪಾಳ ಪ್ರವಾಹ ದುರಂತ, ಮೃತರ ಗೌರವಾರ್ಥ ನೇಪಾಳದಲ್ಲಿಂದು ರಾಷ್ಟೀಯ ಶೋಕಾಚರಣೆ. ವಾರಾಣಸಿಯಲ್ಲಿ ನಾಡಿದ್ದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಘೋಷವಾಕ್ಯ. ಹಾಗೂ ಯುಎಸ್ ಓಪನ್ ಟೆನಿಸ್, ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಮತ್ತು ಕಾರ್ಲೋಸ್ ಅಲ್ಕರಾಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ವೀರಪುಲಕೇಶಿ ಚಿತ್ರದ ಹಾಡು ಚಂದನ್ ಅವರ ಸ್ವರದಲ್ಲಿ, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ಚಿಂತನ್ ಹಾಗೂ ವಿಜೇತ್.

ಚಿತ್ರ ಸೂಪರ್ ರಂಗ. ಧ್ವನಿ ಹಾಕಿದ್ದಾರೆ ವಿಜಯಪ್ರಕಾಶ್. ಗೀತೆಯನ್ನ ಬರೆದಿದ್ದಾರೆ ಉಪೇಂದ್ರ ಹಾಗೂ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ಅರ್ಜುನ್ ಚನ್ಯಾ.

ಗುರುಕಿರಣ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜಿಸಿ ಮಾಲ್ಗುಡಿ ಶುಭ ಅವರ ದನಿಯಲ್ಲಿ ಜೊತೆಯಾಗಿದ್ದಂತಹ ಈ ಒಂದು ಗೀತೆಯನ್ನ ಆಯ್ದದ್ದು ರಂಗನ್ ಸ್ಟೈಲ್ ಚಿತ್ರದಿಂದ.

ಶಮಿತಾ ಮಲ್ನಾಡ್ ಹಾಗೂ ಅರುಣ್ ಶೆಟ್ಟಿ ಹಾಡಿರುವ ಸಾರಿ ಕಣೆ ಚಿತ್ರದ ಹಾಡು. ಗೀತೆಯನ್ನು ಬರೆದಿದ್ದಾರೆ ರೂಪೇಶ್ ಜಿ ರಾಜಾ, ಸಂಗೀತ ಪೀಟರ್ ಎಂ ಜೋಸೆಫ್.

ಚೇತನ್ ಗಂಧರ್ವ ಹಾಗೂ ರೇಖಾ ಪಲ್ಲಟ್ ಹಾಡಿರುವ ಸಾಫ್ಟ್ವೇರ್ ಗಂಡ ಚಿತ್ರದ ಹಾಡು. ವೆಂಕಟೇಶ್ ಅವರ ಗೀತ ರಚನೆಯದು, ವೀರ್ ಸಮರ್ಥ ಅವರ ಸಂಗೀತ ಸಂಯೋಜನೆ.

0: ಕೋಮಲ್ ಕುಮಾರ್ ಅವರ ಕಂಠದಲ್ಲಿ ಪುಗ್ಗಿ ದಾಸ ಚಿತ್ರದಿಂದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಈ ಒಂದು ಗೀತೆಯನ್ನು ಬರೆದಿದ್ದವರು ರಾಜ್ಗುರು, ಸಂಗೀತ ಫರ್ಹಾನ್ ರೋಷನ್.
1: ಲೈಫ್

ಟಿಪ್ಪು ಅವರು ಹಾಡಿದ ಪ್ರೀತಿ ಗೀತಿ ಇತ್ಯಾದಿ ಈ ಚಿತ್ರದ ಗೀತೆಯನ್ನ ಕೇಳಿದೆ. ಯೋಗರಾಜ್ ಭಟ್ ಅವರ ಗೀತ ರಚನೆ ಇದು, ಸಂಗೀತ ವೀರ ಸಮರ್ಥ. ಶಮಿತಾ ಮಲ್ನಾಡ್, ಹರ್ಷ ಹಾಡಿರುವ ಪಂದ್ಯ ಚಿತ್ರದ ಹಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ, ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ದ ಬಿವೈ ವಿಜಯೇಂದ್ರ ಅಸಮಾಧಾನ. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ ಮೂರರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ ಸಿ2ಎಸ್ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ ಸಂಸ್ಥೆಗಳ ಬೆಂಬಲ, ಟೇಪ್ಔಟ್ ಹಾಗೂ ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪ್ಇನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ತಂದು ಮಲೆನಾಡಿನ ಜನರ ಬದುಕಿಗೆ ಧಕ್ಕೆ ತರುವ ಯಾವುದೇ ಕ್ರಮಕ್ಕೆ ಸರ್ಕಾರ ಅವಕಾಶ ನೀಡುವುದಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮಘಟ್ಟ ರಾಜ್ಯದ ಹೆಮ್ಮೆ ಹಾಗೂ ಸಂಪತ್ತಾಗಿದೆ. ಪರಿಸರ ಸಂರಕ್ಷಣೆಯ ಜೊತೆಗೆ ಪರಿಸರದೊಂದಿಗೆ ಬದುಕುತ್ತಿರುವ ಮಲೆನಾಡಿನ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುವ ಯಾವುದೇ ಕ್ರಮವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಕ್ರಮವನ್ನು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ವಿರೋಧಿಸಿದೆ. ಕಸ್ತೂರಿ ರಂಗನ್ ವರದಿ ಕುರಿತಂತೆ ವಿಶೇಷ ಅಧಿವೇಶನ ಕರೆದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಮಧು ಬಂಗಾರಪ್ಪ ಧನ್ಯವಾದ ಸಲ್ಲಿಸಿದ್ದಾರೆ. ನೈಸ್ ಸಂಸ್ಥೆಗೆ ಸಂಬಂಧಿಸಿದಂತೆ 1453 ನಿವೇಶನಗಳನ್ನು ಹಂಚಿಕೆ ಮಾಡಲು ರಾಜ್ಯ ಸಚಿವ ಸಂಪುಟ ನೀಡಿರುವ ಅನುಮತಿ ಖಂಡಿಸಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ಈ ನಿರ್ಧಾರ ಸುಪ್ರೀಂಕೋರ್ಟ್ ತೀರ್ಪಿಗೆ ಹಾಗೂ ಕಾನೂನಿಗೆ ವಿರುದ್ದವಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರೈತರಿಗಿಂತ ನೈಸ್ ಸಂಸ್ಥೆಗೆ ಹೆಚ್ಚಿನ ಲಾಭವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾದಾವರ, ಕೆಂಗೇರಿ, ಕೊಮ್ಮಘಟ್ಟ, ಸೋಂಪುರ, ಪಂತರಪಾಳ್ಯ ಸೇರಿದಂತೆ ಹಲವು ಗ್ರಾಮಗಳ ಜಮೀನುಗಳು ರಸ್ತೆ ಮೂಲಸೌಕರ್ಯ ವ್ಯಾಪ್ತಿಗೆ ಬರಲಿದೆ. ಹೀಗಿದ್ದರೂ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಾಳಿಗೆ ತೂರಿ ವೈಯಕ್ತಿಕ ಲಾಭ ಮಾಡಿಕೊಂಡಿದೆ ಎಂದು ದೂರಿದ್ದಾರೆ. ನಿಜವಾದ ಫಲಾನುಭವಿಗಳು ರೈತರೋ ಇಲ್ಲವೇ ನೈಸ್ ಸಂಸ್ಥೆಯೋ ಎಂದು ಪ್ರಶ್ನಿಸಿದ್ದಾರೆ. ಕೆಪಿಎಸ್ಸಿ ಹಗರಣದಲ್ಲಿ ಆರೋಪಿಗಳಾದ ಬಸವರಾಜ್ ಕನ್ನಾಳೆ ಹಾಗೂ ಶಿವಶಂಕರಪ್ಪ ಸಾಹುಕಾರ್ ಅವರ ಬಗೆಗಿನ ಬಿಜೆಪಿ ಮೌನದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಜೆಪಿ ನಾಯಕರು ತಮ್ಮ ರಾಜೀನಾಮೆಗೆ ಒತ್ತಾಯಿಸುವುದರ ಬದಲು ತಾವು ಕೇಳಿದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಲಿ ಎಂದು ಹೇಳಿದ್ದಾರೆ. ಕೆಪಿಸಿ

0: ಸದಸ್ಯರು ಮತ್ತು ಅಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿ ನಾಯಕರು ಎಷ್ಟು ಹಣ ಪಡೆದುಕೊಂಡಿದ್ದಾರೆ ಎಂದು ಸಚಿವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ಬಿಜೆಪಿ ರಾಯಚೂರು ಜಿಲ್ಲೆ ಲಿಂಗಸಗೂರಿನಿಂದ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಬಳ್ಳಾರಿ ಜಿಲ್ಲೆ ಪ್ರವೇಶಿಸಿದೆ. ಇಂದು ಪಾದಯಾತ್ರೆ ಕಂಪ್ಲಿ ಪಟ್ಟಣ ಪ್ರವೇಶಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿ ಗಂಗಾರತಿ ಮಾಡಿದರು. ಬಳಿಕ ಕಂಪ್ಲಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿದ್ದು ಗ್ರಾಮೀಣ ಭಾಗದಲ್ಲಿ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿರುವುದು ಬಡವರ ವಿರೋಧಿ ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ದೂರಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ತರುವಂತೆ ಅವರು ಆಗ್ರಹಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಅಡಿಯಲ್ಲಿ ಬೆಂಗಳೂರು ದಕ್ಷಿಣ ನಗರಪಾಲಿಕೆ ಹಾಗೂ BSWML ವತಿಯಿಂದ ಕೋರಮಂಗಲದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಘನತ್ಯಾಜ್ಯ ನಿರ್ವಹಣಾ ಕಲಿಕಾ ಕೇಂದ್ರ ಹಾಗೂ ವಿವಿಧ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು. ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸಮಸ್ಯೆಯಾಗಿ ನೋಡದೆ ಸಂಪನ್ಮೂಲವಾಗಿ ಬಳಸುವ ಕಸದಿಂದ ರಸ ತತ್ವದಡಿ ಈ ಕಲಿಕಾ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಸತಿ ಸಮುಚ್ಚಯಗಳ ನಿವಾಸಿಗಳು, ವಾಣಿಜ್ಯ ಕಚೇರಿ ಸಿಬ್ಬಂದಿ ಹಾಗೂ ಪಾಲಿಕೆ ಪೌರಕಾರ್ಮಿಕರಿಗೆ ನುರಿತ ತಜ್ಞರಿಂದ ವೈಜ್ಞಾನಿಕವಾಗಿ ಕಸ ವಿಂಗಡಣೆ ಮತ್ತು ವಿಲೇವಾರಿ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಆರ್ವಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಕೈಜೋಡಿಸಿವೆ. ರಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಡೆದ 2 ಪ್ರತ್ಯೇಕ ರಸ್ತೆ ಅಪಘಾತಗಳಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಂಗಳೂರಿಗೆ ಹಿಂದಿರುಗುತ್ತಿದ್ದ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ದೊಡ್ಡಕರಿ ಗ್ರಾಮದ ಬಳಿ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಈ ಘಟನೆ ಸಂಭವಿಸಿದೆ. ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗೇಟ್ ಬಳಿ ಕೃಷಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಓಮ್ನಿ ಕಾರು ಮಿನಿ ಸರಕು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಭಾವದಿಂದ 47,000 ಹೆಕ್ಟೇರ್ ಕೃಷಿ ಬೆಳೆ ಹಾಗೂ 20,000 ಹೆಕ್ಟೇರ್ನಷ್ಟು ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು 83,76,00,000 ರೂಪಾಯಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 60%-75% ಮಳೆ ಅಭಾವ ಉಂಟಾಗಿದೆ. ಮಾರ್ಗಸೂಚಿ ಪ್ರಕಾರ ಮಳೆಯಾಶ್ರಿತ ಪ್ರತಿ ಹೆಕ್ಟೇರ್ ಭೂಮಿಗೆ 8,500, ನೀರಾವರಿಗೆ 17,000 ಹಾಗೂ ದೀರ್ಘಾವಧಿ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,500 ಒಟ್ಟು 83 ಕೋಟಿಗೂ ಅಧಿಕ ಪರಿಹಾರ ಧನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆಧಾರ್ ಹಾಗೂ ಬ್ಯಾಂಕ್ ಖಾತೆ ಲಿಂಕ್ ಸಮಸ್ಯೆ ಇರುವ ರೈತರು ತಕ್ಷಣವೇ ಸರಿಪಡಿಸಿಕೊಂಡಲ್ಲಿ ನೇರವಾಗಿ ಖಾತೆಗೆ ಹಣ ತಲುಪಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದುವರೆಗೆ ಸುಮಾರು 9,500 ಹೆಕ್ಟೇರ್ನಷ್ಟು ವಿಸ್ತೀರ್ಣಕ್ಕೆ 18,350 ಮಂದಿ ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಾಲಿನ ಲಾಭಾಂಶ ಪಟ್ಟಿಯಲ್ಲಿ ಹಾಸನ ಹಾಲು ಒಕ್ಕೂಟ 2 ಸ್ಥಾನದಲ್ಲಿದೆ ಎಂದು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ HD ರೇವಣ್ಣ ತಿಳಿಸಿದ್ದಾರೆ. ಹಾಸನ ಡೇರಿ ಆವರಣದಲ್ಲಿ ನಡೆದ ಪ್ರಸಕ್ತ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ ಅಂತ್ಯದ ಒಳಗೆ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ಅವರನ್ನು ಆಹ್ವಾನಿಸಲಾಗುವುದು ಎಂದು ಹೇಳಿದ್ದಾರೆ. KMF ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಲಸ್ಸಿ, ಐಸ್ಕ್ರೀಂ, ಪೇಡಾ ಸೇರಿದಂತೆ 16 ಉತ್ಪನ್ನಗಳನ್ನು ಹೊರ ರಾಜ್ಯ ಹಾಗೂ ವಿದೇಶಗಳಿಗೂ ರಫ್ತು ಮಾಡುತ್ತಿದೆ. ಹಾಸನ ಮೆಗಾ ಡೇರಿ 830 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆಯಾಗುತ್ತಿದ್ದು 692 ಕೋಟಿ ರೂಪಾಯಿ ಹಣವನ್ನು ಒಕ್ಕೂಟದ ವತಿಯಿಂದ ಪಾವತಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ

ರೈತರನ್ನು ಉಳಿಸುವ ಸಲುವಾಗಿ ಒಂದು ಲೀಟರ್ ಹಾಲಿಗೆ ಕೇಂದ್ರ ಸರ್ಕಾರ 5 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 5 ರೂಪಾಯಿ ಸೇರಿ ಒಟ್ಟು 10 ರೂಪಾಯಿ ಸಬ್ಸಿಡಿ ಹಣ ನೀಡಬೇಕು ಎಂದು ಎಚ್ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ನಾಯಕರು ಬಳ್ಳಾರಿಗೆ ಕೈಗೊಂಡಿರುವ ಪಾದಯಾತ್ರೆಯನ್ನು ನಾಯಕತ್ವಕ್ಕಾಗಿ ನಡೆಯುತ್ತಿರುವ ಪಾದಯಾತ್ರೆ ಎಂದು ಕೆಪಿಎಸ್ಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಂಗಳೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಅನುದಾನ ತರುವುದಾಗಿ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ.

0: ಮಂಗಳೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ಅಗತ್ಯ ಅನುದಾನ ತರುವುದಾಗಿ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 45ರಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಬ್ಯಾಂಕ್ಗಳಲ್ಲಿ ಸಾಲ ಮತ್ತು ಠೇವಣಿ ಅನುಪಾತ ಹೆಚ್ಚಿಸಲು ಎಲ್ಲಾ ಬ್ಯಾಂಕ್ಗಳಿಗೆ ನಿಗದಿತ ಗುರಿ ನೀಡುವುದರ ಜೊತೆಗೆ ಗುರಿ ಸಾಧಿಸಲು ಕ್ರಿಯಾಯೋಜನೆ ರೂಪಿಸುವಂತೆ ಜಿಲ್ಲಾ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾ ದಿಲೀಶ್ ಶಶಿ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುವುದಿಲ್ಲ, ಸಚಿವ ಮಧು ಬಂಗಾರಪ್ಪ. ನೈಸ್ ನಿವೇಶನ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಹಿರಂಗ ಪತ್ರ. ಕೆಪಿಎಸ್ಸಿ ಹಗರಣ, ಪ್ರಮುಖ ಆರೋಪಿಗಳ ಬಗ್ಗೆ ಬಿಜೆಪಿ ಮೌನ ಪ್ರಶ್ನಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಬಳ್ಳಾರಿ ತಲುಪಿದ ಬಿಜೆಪಿ ಪಾದಯಾತ್ರೆ, ಸರ್ಕಾರದ ವಿರುದ್ದ ಬಿವೈ ವಿಜಯೇಂದ್ರ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೇ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಆವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೇ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ, ಗೊತ್ತಾಯ್ತು. ಚೋಟೆ ಮೂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯಿಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ, ಲೋಕೋಕ್ತಿಯ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಛ್ ಲೋಕೋಕ್ತಿಯ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾಂ ಹಾಂ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ

0: ಮಾವನಹಣ್ಣನ್ನು ಬಯಸಿದಾಗಾಯ್ತು.
1: ಹಾತಿಕೆ ದಾಂತ್ ದಿಖಾನೆಕೆ ಔರ್ ಖಾನೆಕೆ ಔರ್.
0: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೇ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
0: ಹಾ ಕ್ಯೂ ನಹೀಂ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್. ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ
2: ಗೊತ್ತಾಯ್ತಾ?
0: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ. ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೇ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
0: ಕ್ಯೂ ನಹೀಂ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲ, ಆಪ್ ಬಲೋ ತೋ ಹೋ ಜಗ್ ಬಲ.
0: ಆಪ್ ಭಲಾ ತೋ ಜಗ್ ಭಲ, ಆಪ್ ಭಲಾ ತೋ ಜಗ್ ಭಲ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
0: ಚಾರ್ ದಿನ್ ಕಿ ಚಾಂದ್ನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದ್ನಿ ಫಿರ್ ಅಂಧೇರಿ ರಾತ್.
0: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
1: ಸಹಜ ಪಕೆ ಸೋ ಮೀಠಾ ಹೋಯ್,
0: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಜ್ಕರ್ ಕಿಯೇ ಗಯೇ ಕಾರ್ಯೋ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
1: ಗುರುಜಿ, ಮುಜೆ ಕುಚ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕ್ಯೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
0: ಕೌನ್ ಸಾ ಬತಾಓ.
1: ಜೈಸೆ ಅಂಧೆ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, ಉನ್ನೀಸ್ ಬೀಸ್ ಕಾ ಅಂತರ್, ನಾಕ್ ಪರ್ ಗುಸ್ಸಾ.
2: ಅರೆ ಯ ವೈಸಾ ನೈ ಹೈ, ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ ಗುರುಜಿ, ಯ ಸ್ವತಂತ್ರ ವಾಕ್ ನೈ ಹೈ.
0: ಹಾ ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ. ಮುಹಾವರೋ ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ, ಮುಹಾವರಾ ವಾಕ್ಯಾಂಶ ಹೋತೆ ಹೈ, ಇಸ್ಕೆ ಪ್ರಯೋಗ ಸೆ ವಾಕ್ಯ ಪ್ರಭಾವಶಾಲಿ ಹೋ ಜಾತೆ ಹೈ, ವಾಕ್ಯ ರೋಚಕ ಔರ್ ಚಮತ್ಕಾರಿ ಹೋ ಜಾತೆ ಹೈ. ಮುಹಾವರೆ ಶಬ್ದೋ ಕೆ ಲಾಕ್ಷಣಿಕ ಪ್ರಯೋಗ ಹೋತೆ ಹೈ, ಯೇ ಕಿಸಿ ವಾಕ್ಯ ಕೆ ಭೀತರ್ ಹೋತೆ ಹೈ. ಯದಿ ಮುಹಾವರಾ ವಾಕ್ಯ ಸೆ ನಿಕಾಲಾ ದಿಯಾ ಜಾಯ್ ತೋ ಉಸ್ಕಿ ಬಹುತ್ ಕುಚ್ ಶೋಭಾ ಜಾತಿ ಹೈ. ಮುಹಾವರೋ ಕೋ ವಾಕ್ಯೋ ಮೇ ಪ್ರಯೋಗ ಕರ್ನಾ ಚಾಹಿಯೆ. ಮುಹಾವರೆ ಸ್ವತಂತ್ರ ವಾಕ್ಯ ನಹಿ ಹೈ, ಯೇ ವಾಕ್ಯಾಂಶ ಹೈ. ಜೈಸೆ ಅಂಗ ಅಂಗ ಮುಸ್ಕುರಾನಾ, ಪುತ್ರಿ ಕಿ ಪ್ರಶಂಸಾ ಸುನ್ಕರ್ ಮಾತಾ ಪಿತಾ ಅಂಗ ಅಂಗ ಮುಸ್ಕುರಾಯೆ, ಇಸ್ಕಾ ಅರ್ಥ ಪ್ರಸನ್ನ ಹೋನಾ. ಅಂಧೆ ಕಿ ಲಕಡಿ, ತುಮ್ ಇಸ್ ಮುಹಾವರೆ ಕಾ ಪ್ರಯೋಗ ಕರೋ.
2: ಹಾಂ ಗುರುಜಿ, ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೆ ಕಿ ಲಕಡಿ ಕೆ ಸಮಾನ ಹೈ.
0: ಅಚ್ಛಾ ಯಶಸ್, ತುಮ್ ಕುಚ್ ಪ್ರಯೋಗ ಕರ್ನಾ ಚಾಹತೆ ಹೋ?
1: ಹಾಂ ಗುರುಜಿ, ಮೈ ಪ್ರಯೋಗ ಕರೂಂಗಾ.
0: ಆಂಖೆ ಚುರಾನಾ, ಇಸ್ಕಾ ಅರ್ಥ ಬಚ್ ಕರ್ ರಹನಾ.
1: ಬಚ್ಚೆ ಅಧ್ಯಾಪಕ ಕೋ ದೇಖತೆ ಹಿ ಆಂಖೆ ಚುರಾ ಕರ್ ನಿಕಲ್ ಜಾತೆ ಹೈ.
0: ದೋನೋ ಬಹನೋ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಹೈ, ಇಸ್ ವಾಕ್ಯ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಕಾ ಅರ್ಥ ಕ್ಯಾ ಹೋಗಾ ಶರಣ್ಯ?
2: ಹಾಂ ಗುರುಜಿ, ಅಂತರ್ ಬಹುತ್ ಕಮ್, ಯಾನಿ ಬಹುತ್ ಕಮ್ ಅಂತರ್.
1: ಇನ್ ಮುಹಾವರೋ ಕೋ ಮೈ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪುಟ್ಟ ಮಾಹಿತಿ. ಈ ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ಇನ್ನು ಕೃಷಿರಂಗ ಕಾರ್ಯಕ್ರಮ ಸಂಜೆ 6:51, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕುರಿತಾಗಿ ಬೆಂಗಳೂರಿನ ಹೈನುಗಾರಿಕಾ ಕಾಲೇಜಿನ ಹೈನು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ರಾಜಣ್ಣ ಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸಿರಿಗಂಧ 7:45, 9:15 ನಗರ ಶ್ರೀನಿವಾಸ ಉಡುಪ ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ಜನಪದ ವೈವಿಧ್ಯ, ಕರಪಾಲ ಮೇಳ, ಕಥಾಭಾಗ, ಬಿಲ್ವೆ ಶೇಖರ ವಿಲಾಸ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಇನ್ನು ರಾತ್ರಿ 10:00 ವನಿತಾ ವಿಹಾರ, ನೃತ್ಯ ಕಲಾವಿದೆ ವಿದುಷಿ ರಮ್ಯಾ ಭಾರದ್ವಾಜ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: Akashvani FM Rainbow 101.3 MHz Musically yours.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಸಮಯ ಆಗಿದೆ 3:31:52 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾವು ಕೇಳುವ ಪ್ರಶ್ನೆಗಳಿಗೆ ಸಂದೇಶದ ಮೂಲಕ ನೀವು ಉತ್ತರ ಕಳಿಸಬೇಕು. ಮೊದಲು ಸರಿ ಉತ್ತರ ಕಳುಹಿಸಿದ 10 ಜನರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480909010. ಹೊಂಬಿಸಿಲಿನ ಮೊದಲ ಪ್ರಶ್ನೆ ಹೀಗಿದೆ. 2015 ತೆರೆ ಕಂಡ ಮೈತ್ರಿ ಕನ್ನಡ ಚಿತ್ರದಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರು ನಿರ್ವಹಿಸಿದ ಪಾತ್ರ ಯಾವುದು? 2015 ತೆರೆ ಕಂಡ ಮೈತ್ರಿ ಕನ್ನಡ ಚಿತ್ರದಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರು ಅಭಿನಯಿಸಿದ್ರು, ಅವರು ನಿರ್ವಹಿಸಿದ ಪಾತ್ರ ಯಾವುದು, ಅವರ ಪ್ರೊಫೆಷನ್ ಯಾವುದಾಗಿತ್ತು, ಅವರ ವೃತ್ತಿ ಯಾವುದಾಗಿತ್ತು ಅಂತ ನೀವು ಸಂದೇಶದ ಮೂಲಕ ಉತ್ತರ ಕಳಿಸ್ಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ. ಮೂಡಿ ಬರ್ತಾ ಇದೆ ಅನುರಾಗ ಸಂಗಮ ಚಿತ್ರದ ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ.

0: ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: Attention, national recognition for your hard work. For those making outstanding contributions to the animal husbandry and dairy sector and embracing innovative practices, the Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Husbandry and Dairy, Government of India.
2: ಹಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಪ್ರಶ್ನೆಯನ್ನ ಕೇಳಿದ್ವಿ, 2015ರಲ್ಲಿ ತೆರೆ ಕಂಡ ಮೈತ್ರಿ ಕನ್ನಡ ಚಿತ್ರದಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರು ನಿರ್ವಹಿಸಿದ ಪಾತ್ರ ಯಾವುದು, ಅವರ ವೃತ್ತಿ ಯಾವುದು ಅಂತ ಕೇಳಿದ್ವಿ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಜಯಶ್ರೀ ಸುನೀಲ್.

0: Pal Ratna Awards 2026. Issued in public interest by the Department of Husbandry and Dairy, Government of India.
1: ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ಪ್ರಶ್ನೆಯನ್ನ ಕೇಳಿದ್ವಿ, 2015ರಲ್ಲಿ ತೆರೆಕಂಡ ಮೈತ್ರಿ ಕನ್ನಡ ಚಿತ್ರದಲ್ಲಿ ಬಹುಭಾಷಾ ನಟ ಮೋಹನ್ ಲಾಲ್ ಅವರು ನಿರ್ವಹಿಸಿದ ಪಾತ್ರ ಯಾವುದು, ಅವರ ವೃತ್ತಿ ಯಾವುದು ಅಂತ ಕೇಳಿದ್ವಿ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ಹಾಗೆ ಸುಬ್ರಹ್ಮಣ್ಯ ಜಯಂತ್ ಅವರು, ನೇತ್ರ ಕೆಂಗೇರಿಯಿಂದ ಗಜಾನನ್ ಭಟ್, ಬೋಳನಮಕ್ಕಿಯಿಂದ ಬಾಬಾ ಕಲ್ಯಾಣ್ ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್, ಚಾಮರಾಜಪೇಟೆಯಿಂದ ಎನ್ ಜಿ ಬಸವರಾಜು, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಕಬಾಡಿ ವೆಂಕಟೇಶ್ ರಾಬಿನಿಪೇಟೆಯಿಂದ, ಹಾಗೆ ಸುಮಿತ್ರಾ ಸಂಡೂರ್, ಮಹದೇವಪ್ಪ ಚಾಮರಾಜನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಶಕುಂತಲಾ ಅಭಿಷೇಕ್ ಪುಟ್ಟು ಬಿಜಾಪುರದಿಂದ, ಹರೀಶ್ ಮಲ್ಲೇಶ್ವರಂಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಸೈಂಟಿಸ್ಟ್ ವಿಜ್ಞಾನಿ ಪಾತ್ರವನ್ನು ಇವರು ಮೋಹನ್ ಲಾಲ್ ಅವರು ನಿರ್ವಹಿಸಿದರು. ಮೋಹನ್ ಲಾಲ್ ಅವರು ಮಹಾದೇವ್ ಘೋಡ್ಕೆ ಎನ್ನುವ ಪಾತ್ರ ನಿರ್ವಹಿಸಿದರು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDOದ ಹಿರಿಯ ವಿಜ್ಞಾನಿಯ ಪಾತ್ರವನ್ನು ಇವರು ನಿರ್ವಹಿಸಿದರು. ಚಿತ್ರದ ನಿರ್ದೇಶಕರು BM ಗಿರಿರಾಜ್, ಹಾಗೆ ಪಾತ್ರವರ್ಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಮೋಹನ್ ಲಾಲ್, ಅರ್ಚನಾ, ಭಾವನಾ, ಹಾಗೆಯೇ ರವಿ ಕಾಳೆ ಮುಂತಾದವರು ಅಭಿನಯಿಸಿದರು. ಈ ಚಿತ್ರದ ಸಂಗೀತ ನಿರ್ದೇಶಕರು ಇಳಿಯರಾಜ. ಈ ಚಿತ್ರದ ವಿಶೇಷತೆ ಏನಂದರೆ, ಸ್ಯಾಂಡಲ್ವುಡ್ನಲ್ಲಿ ಮೋಹನ್ ಲಾಲ್ ಅವರು ಸ್ವತಃ ಕನ್ನಡದಲ್ಲೇ ಡಬ್ ಮಾಡಿರುವುದು ಈ ಪಾತ್ರದ ಪ್ರಮುಖ ವೈಶಿಷ್ಟ್ಯ ಅಂತ ಹೇಳಬಹುದು. ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ ಇದು. ಬಾಲಿವುಡ್ ಚಿತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. 1996ರಲ್ಲಿ ಬಿಡುಗಡೆಯಾದ ಬಾಲಿವುಡ್ ಚಿತ್ರ ರಾಜಾದಲ್ಲಿ ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರದಲ್ಲಿ ನಟಿಸಿದ ನಟ ಯಾರು? 1996ರಲ್ಲಿ ಬಿಡುಗಡೆಯಾದ ಬಾಲಿವುಡ್ ಚಿತ್ರ ರಾಜಾದಲ್ಲಿ ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರವನ್ನು ನಿರ್ವಹಿಸಿದ ನಟ ಯಾರು ಅಂತ ನೀವು ಸಂದೇಶದ ಮೂಲಕ ನಮಗೆ ಉತ್ತರ ಕಳಿಸ್ಬೇಕಾಗತ್ತೆ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ಮೂಡಿ ಬರ್ತಾ ಇದೆ ಅಪ್ಪಾಜಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ MM ಕೀರ್ವಾಣಿಯವರ ಸಂಗೀತ ಸಂಯೋಜನೆ ಇರುವ ಗೀತೆ ನಿಮಗಾಗಿ.

ಸಮಯಾಗಿದೆ 3:47 ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ ಸ್ನೇಹಿತರೆ. ಪ್ರಶ್ನೆಯನ್ನ ಕೇಳಿದ್ವಿ, 1996 ತೆರೆ ಕಂಡ ಬಾಲಿವುಡ್ ಚಿತ್ರ ರಾಜಾದಲ್ಲಿ ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರವನ್ನು ನಿರ್ವಹಿಸಿದ ನಟ ಯಾರು ಅಂತ ಸರಿಯಾದ ಉತ್ತರವನ್ನು ಕಳಿಸಿದರೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ವಾಣಿಶ್ರೀ ಧಾರವಾಡದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು ಹನ್ನೂರಲ್ಲಿ ಹನುಮಂತಪುರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಜಗದೀಶ್ ಹಿರೇಮಠ್ ಅವರು, ಹಾಗೆ ಅಶ್ವಿನ್ ಅಮರೇಶ್ ರಾಜು ಮಸಾಲಿ ಧಾರವಾಡದಿಂದ, ಹಾಗೆ ರವೀಂದ್ರ ಇಂಜಿನೇರಿ ಮತ್ತು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ನಾಯಕ ನಟ ಸಂಜಯ್ ಕಪೂರ್ ಅವರ ಅಣ್ಣನ ಪಾತ್ರವನ್ನು ನಿರ್ವಹಿಸಿದವರು ಪರೇಶ್ ರಾವಲ್ ಅವರು. ಸಂಜಯ್ ಕಪೂರ್ ಮತ್ತು ಮಾಧುರಿ ದೀಕ್ಷಿತ್ ಮುಖ್ಯ ಭೂಮಿಕೆಯಲ್ಲಿ ಈ ಚಿತ್ರದಲ್ಲಿ ನಟಿಸಿದ್ರು. ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿತ್ತು. ಚಿತ್ರದ ನಿರ್ದೇಶಕರು ಇಂದರ್ ಕುಮಾರ್. ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಚಿತ್ರದ ಹಾಡುಗಳು ಭಾರತದಾದ್ಯಂತ ಅತ್ಯಂತ ಜನಪ್ರಿಯವಾಗಿದ್ವು. ಮಾಧುರಿ ದೀಕ್ಷಿತ್ ಅವರ ಅದ್ಭುತ ನಟನೆ ಮತ್ತು ನೃತ್ಯ ಈ ಚಿತ್ರದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿತ್ತು.

ಬಾಂಬಿಸಿಲು ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಪ್ರಸಿದ್ಧ ಕಾದಂಬರಿ ಪರ್ವವನ್ನ ರಚಿಸಿದ ಲೇಖಕರು ಯಾರು? ಅಂತ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480139801013. ಒಂದು ಗೀತೆಯ ಕಾಲಾವಕಾಶ ನಿಮಗಿದೆ.

ಈಗ ತಾನೇ ಕೇಳಿದ ಗೀತೆ ಮದುವೆಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದಾಗಿತ್ತು. ಪ್ರಶ್ನೆಯನ್ನ ಕೇಳಿದ್ವಿ, ಪ್ರಸಿದ್ಧ ಕಾದಂಬರಿ ಪರ್ವವನ್ನು ರಚಿಸಿದ ಲೇಖಕರು ಯಾರು ಅಂತ. ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ಪ್ರಸನ್ನಕುಮಾರ್ ದಾವಣಗೆರೆ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಹಾಗೆ ಚಂದ್ರಶೇಖರ್ ಕುಮಾರ ಪಾರ್ಕಿಂದ, ಜಯ ಪುಟ್ಟಸ್ವಾಮಿ ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ, ನಾಗರಾಜ್ ಆಚಾರ್ಯ ಚಂದ್ರ ಲೇಔಟ್ಯಿಂದ, ಹಾಗೆ ಶರಣಪ್ಪ ಅಂಗಡಿ, ಬಿಎಂ ವಿಶ್ವನಾಥ್, ಚಂದ್ರಕಾಂತ್ ಹವಾಲ್ದಾರ್, ಪ್ರಮೀಳಾ ದಾವಣಗೆರೆಯಿಂದ, ಗುಣವತಿ ಭೀಮಪ್ಪ, ಮಂಜುನಾಥ್ ಲಗ್ಗೆರೆಯಿಂದ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಪರ್ವ ಕಾದಂಬರಿಯನ್ನು ರಚಿಸಿದ ಲೇಖಕರು ಎಸ್ ಎಲ್ ಭೈರಪ್ಪ. ಪರ್ವ ಮಹಾಭಾರತದ ಕಥೆಯಲ್ಲಿ ವಾಸ್ತವಿಕ ಮತ್ತು ಮಾನವೀಯ ನೆಲೆಗಟ್ಟಿನಲ್ಲಿ ಪುನರ್ ವಿಮರ್ಶಿಸುವ ಶ್ರೇಷ್ಠ ಕಾದಂಬರಿಯಾಗಿದೆ. ವೈದಿಕ ಕಾಲದ ಆಚಾರ ವಿಚಾರಗಳು, ನಿಯೋಗ ಪದ್ಧತಿ, ಯುದ್ಧದ ಭೀಕರತೆ ಮತ್ತು ಸಾವು ನೋವುಗಳ ವಾಸ್ತವಿಕ ಚಿತ್ರಣ ಈ ಕಾದಂಬರಿಯಲ್ಲಿದೆ. ಈ ಕೃತಿಯು ಇಂಗ್ಲಿಷ್, ಹಿಂದಿ, ಮರಾಠಿ

ಮರಾಠಿ, ಬೆಂಗಾಲಿ, ರಷ್ಯನ್ ಸೇರಿದಂತೆ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ. ರಂಗಭೂಮಿಯಲ್ಲೂ ಸುದೀರ್ಘವಾದ ನಾಟಕ ಪ್ರದರ್ಶನ ಕಂಡು ಸಫಲವಾಗಿದೆ. ಸಮಯ ಆಗ್ತಾ ಇದೆ 3:55. ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಉತ್ತರವನ್ನ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ, ಧನ್ಯವಾದಗಳನ್ನ ತಿಳಿಸ್ತಾ ಹೊಂಬಿಸಿಲು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಮೂಡಿ ಬರ್ತಾ ಇದೆ ಮುಂಗಾರಿನ ಮಿಂಚು ಚಿತ್ರದಿಂದ ಸಿ ಅಶ್ವಥ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ಮತ್ತೆ ಬೆಂಗಳೂರು ಯೂತ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ.

0: ಸಾರ್ವಜನಿಕರಿಗಾಗಿ ಸೇವಾನಿರತರು ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
1: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: Vani FM Rainbow 101.3 MHz Musically yours.
1: ಸಮಯ ಆಗಿದೆ 4:02 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಈ ಸಮಯ ಬೆಂಗಳೂರು ಯೂತ್ಸ್ ಕಾರ್ಯಕ್ರಮದ ಸಮಯ. ಮೊದಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಆರ್ಜೆ ವಿನುತಾ ಶಶಿಧರ್. ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಕೂಡ ಇದ್ರೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಬೆಂಗಳೂರು ಯೂತ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಕೃಷಿ ಅಂದ್ರೆ ಕೇವಲ ನೇಗಿಲು ಮಣ್ಣು ಮಾತ್ರ ಅಲ್ಲ, ಅದರಲ್ಲಿ ಲಾಭವಿಲ್ಲ, ಯುವ ಜನರಿಗೆ ಭವಿಷ್ಯವಿಲ್ಲ ಅಂತ ಯಾರಾದರೂ ಅಂದುಕೊಂಡಿದ್ರೆ, ಇವತ್ತು ನಿಮ್ಮ ಆಲೋಚನೆಯನ್ನ ಬದಲಾಯಿಸುವಂತಹ ಒಂದು ವಿಶೇಷ ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತಿನ ಕೃಷಿ ಅಂಗಳ ಹಳೆಯ ಚೌಕಟ್ಟನ್ನ ದಾಟಿ ಎಷ್ಟೋ ದೂರ ಬಂದ್ಬಿಟ್ಟಿದೆ. ಕೈಯಲ್ಲಿ ಸ್ಮಾರ್ಟ್ ಫೋನ್ ಇಟ್ಕೊಂಡು ಇಡೀ ಜಗತ್ತನ್ನೇ ಬದಲಾಯಿಸುವ ನಮ್ಮ ಇಂದಿನ ಯುವ ಪಡೆಗೆ ಕೃಷಿ ರಂಗ ಹೇಗೆ ಬಂಗಾರದಂತಹ ಅವಕಾಶಗಳನ್ನ ಕೊಡ್ತಿದೆ ಗೊತ್ತಾ? ತಿಳ್ಕೊಳ್ಳೋಣ ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ. ಮೂಡಿ ಬರ್ತಾ ಇದೆ ಸಿಂಗಾರವ ಚಿತ್ರದಿಂದ ಅಶ್ವಥ್ ಸಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ನಾವು ಕೈಯಲ್ಲಿ ಸ್ಮಾರ್ಟ್ ಫೋನ್, ಹೊಲದಲ್ಲಿ ಡ್ರೋನ್. ಮೊದಲಿಗೆ ಟೆಕ್ನಾಲಜಿ ಪ್ರಿಯ ಯುವಕ ಯುವತಿಯರಿಗೆ ಇದು ಅದ್ಭುತ ಕಾಲ. ಹೊಲದಲ್ಲಿ ನಿಂತು ಬಿಸಿಲಲ್ಲಿ ಕೀಟನಾಶಕ ಸಿಂಪಡಿಸೋ ದಿನಗಳು ಮುಗಿತಾ ಬಂತು. ಇವತ್ತು ಯುವಕರು ಅಗ್ರಿ ಡ್ರೋನ್ ಪೈಲಟ್ ಆಗ್ತಿದ್ದಾರೆ. ಒಂದು ರಿಮೋಟ್ ಕಂಟ್ರೋಲ್ ಮೂಲಕನೇ ಕೆಲವೇ ನಿಮಿಷಗಳಲ್ಲಿ ಎಕರೆ ಗಟ್ಟಲೆ ಬೆಳೆಗೆ ಔಷಧವನ್ನ ಸಿಂಪಡಿಸಬಹುದು. ಇದರ ಜೊತೆಗೆ ಮಣ್ಣಿನ ತೇವಾಂಶ ಮತ್ತು ಹವಾಮಾನ ಮುನ್ಸೂಚನೆ ತಿಳಿಸೋಕೆ ಮೊಬೈಲ್ ಸೆನ್ಸರ್ಗಳ ಬಳಕೆ, ಹಾಗೇನೆ ವರ್ಟಿಕಲ್ ಫಾರ್ಮಿಂಗ್ ಅಂದ್ರೆ ಮಣ್ಣಿಲ್ಲದೆ ಕೇವಲ ನೀರಿನಲ್ಲೇ ಬೆಳೆ ಬೆಳೆಯುವಂತಹ ಹೈಡ್ರೋಫೋನಿಕ್ಸ್ ನಂತಹ ತಂತ್ರಜ್ಞಾನಗಳು ನಗರ ಮತ್ತು ಹಳ್ಳಿಗಳೆರಡರಲ್ಲೂ ಕೂಡ ಭಾರೀ ಸದ್ದು ಮಾಡ್ತಾ ಇದೆ. ಬೆಳೆ ಬೆಳೆಯೋದಷ್ಟೇ ಅಲ್ಲ, ಅದಕ್ಕೆ ಮೌಲ್ಯ ತರೋದು. ಇನ್ನು ಎರಡನೇ ದೊಡ್ಡ ಅವಕಾಶ ಅಂದರೆ ಮೌಲ್ಯವರ್ಧನೆ. ಅಂದರೆ ಒಂದು ಉದಾಹರಣೆಗೆ, ಒಂದು ಟೊಮೆಟೋವನ್ನು ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಮಾರಾಟ ಆಗದೆ ಅದನ್ನು ಚೆಲ್ಲೋ ಬದಲು ಅದರಿಂದ ಪ್ಯೂರಿ ಅಥವಾ ಸಾಸ್ ಮಾಡೋದು, ಹಾಲನ್ನು ಕೇವಲ ಡೈರಿಗೆ ಹಾಕೋ ಬದಲು ತುಪ್ಪ, ಪನ್ನೀರು ಅಥವಾ ಚೀಸ್ ಆಗಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು. ಇಷ್ಟೇ ಅಲ್ಲ, ಕೃಷಿ ತ್ಯಾಜ್ಯದಿಂದ ಕಾಂಪೋಸ್ಟ್, ಪರಿಸರ ಸ್ನೇಹಿ ಪ್ಯಾಕಿಂಗ್ ವಸ್ತುಗಳನ್ನು ತಯಾರಿಸೋದು, ಇವೆಲ್ಲ ಯುವಕರು ತಮ್ಮದೇ ಆದ ಪುಟ್ಟ ಸ್ಟಾರ್ಟ್ಅಪ್ ಶುರು ಮಾಡಲು ಅತ್ಯುತ್ತಮ ದಾರಿಗಳು. ಈಗ ಅಗ್ರಿಕಲ್ಚರ್ ಅಂದರೆ ಕೃಷಿಯನ್ನು ಬಳಸ್ಕೊಂಡು ಒಂದು ಪುಟ್ಟ ಬರೀ ಕಂಪ್ನಿಗೆ ಹೋಗಬೇಕು, ಒಂದೇ ಸ್ವಂತ ಕಂಪ್ನಿ ಶುರು ಮಾಡಬೇಕು ಅನ್ನೋಂಥವರಿಗೆ ಈಗ ಒಂದು ಚಿಕ್ಕದಾದ ಕಂಪ್ನಿ ಶುರು ಮಾಡೋಕ್ಕೆ ಒಂದು ಕೃಷಿ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೂಡಿ ಬರ್ತಾ ಇದೆ ರಾಜ ನರಸಿಂಹ ಚಿತ್ರದ ಗೀತೆ. ಸುಜಾತ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ

ಬಾಬುಲಾಲ್ ಸುಪ್ರಿಯೋ ಮತ್ತು ಮಹಾಲಕ್ಷ್ಮಿಯವರ ಧ್ವನಿಯಲ್ಲಿ ನಿನಗೋಸ್ಕರ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಸಮಯ ಆಗಿದೆ 4:25. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಇಂದಿನ AI ಯುಗದಲ್ಲಿ ಕೃಷಿ ಹೇಗೆ ಯುವ ಜನರಿಗೆ ವರವಾಗಬಲ್ಲದು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕೃಷಿಯಲ್ಲಿ ಯುವ ಪೀಳಿಗೆ ಹೇಗೆ ತಮ್ಮನ್ನ ತೊಡಗಿಸಿಕೊಳ್ಳಬಹುದು ಅಂತ ಸಂದೇಶದ ಮೂಲಕ ನೀವು ನಮಗೆ ತಿಳಿಸಬಹುದು. 9480901013 9480901013 ಈ ಸಂಖ್ಯೆಗೆ ಸಂದೇಶ ಕಳಿಸುವುದರ ಮೂಲಕ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಕಾರ್ಯಕ್ರಮದ ಮೂಲಕ ಹಂಚಿಕೋಬಹುದು. ಮುಂದೆ ಮೂಡಿ ಬರ್ತಾ ಇದೆ ಮನಸ್ಸೆಲ್ಲ ನೀನೇ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಮತ್ತು ಸ್ವರ್ಣಲತಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ರವಿರಾಜ್ ಅವರ ಸಂಗೀತವಿದೆ.

0: ಸಮಯಾಗಿದೆ 4:30 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯುವರ್ಸ್. ಈಗ ಕೇಳೋಣ ಕಾರ್ಯಕ್ರಮ, ಪ್ರಾಯೋಜಿತ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ.
1: ಶಿಕ್ಷಣ, ಉದ್ಯೋಗ, ಆರೋಗ್ಯ ಸೇವೆ ನೀಡುತ್ತಲೇ ಸಮಾಜಮುಖಿ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ.
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026
2: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.
6: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
7: ನಮಸ್ಕಾರ.
6: ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಆರ್ಯವೈಶ್ಯ ಮಹಾಸಭಾದ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿದ್ದೀವಿ ಸರ್. ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್.
7: ನಾನು ರವಿಶಂಕರ್, ವೃತ್ತಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತೇನೆ, ಪ್ರವೃತ್ತಿಯಲ್ಲಿ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದರೊಳಗೆ ಪ್ರಮುಖವಾಗಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
6: ಆರ್ಯವೈಶ್ಯ ಮಹಾಸಭಾದ ವತಿಯಿಂದ ಹಲವಾರು ಶೈಕ್ಷಣಿಕವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್, ಇದ್ರ ಬಗ್ಗೆ ಹೇಳಿ ಸರ್.
7: ಬಹಳ ಮುಖ್ಯವಾಗಿ ನಾವು ಕೆಲವು ಸಾಮಾಜಿಕ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಹ ವಿದ್ಯಾರ್ಥಿ ಮಿತ್ರ ಅಂತೇಳಿ ಎರಡು ಸ್ಕೀಮ್ ನಡೆಸ್ತೀವಿ. ವಿದ್ಯಾರ್ಥಿ ಮಿತ್ರ ಅಂದ್ರೆ ಒಂದು ಹಣಕಾಸಿನ ನೆರವು, ಮತ್ತೊಂದು ಲ್ಯಾಪ್ಟಾಪ್ಗಳನ್ನ ಕೊಡುವಂತ ಒಂದು ವ್ಯವಸ್ಥೆ. ಡಿಗ್ರಿ ಅಂದ್ರೆ ಪದವಿ ನಂತರದ ಶಿಕ್ಷಣ, ಅದರಲ್ಲೂ ಪ್ರೊಫೆಷನಲ್ ಕೋರ್ಸಸ್ ಅಂತೀವಿ. ಆ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಸಂಪೂರ್ಣ ಫೀಸು ಅಥವಾ ಗರಿಷ್ಠ 1 ಲಕ್ಷ, ಯಾವ್ದು ಕಡಿಮೆ ಆಗ್ತವೆ. ನಾವು ದಾನದ ರೂಪದಲ್ಲಿ ಕೊಡಲ್ಲ, ಸಾಲದ ರೂಪದಲ್ಲಿ ಕೊಡ್ತೀವಿ. ಆದ್ರೆ ಆ ಸಾಲಕ್ಕೆ ಬಡ್ಡಿ ಇರಲ್ಲ, ಗ್ಯಾರಂಟಿ ಇರಲ್ಲ, ಶ್ಯೂರಿಟಿನೂ ಇರಲ್ಲ. ಈ ಹಣ ಯಾರು ಪಡಿತಾರೋ ಅವರು ತಮ್ಮ ಡಿಗ್ರಿ ಮುಗಿದ ಮೇಲೆ ಒಂದು 6 ತಿಂಗಳ ಹಾಲಿಡೇ ಪೀರಿಯಡ್, ಅದಾದ ನಂತರದಲ್ಲಿ 3 ವರ್ಷ ಕಂತುಗಳಲ್ಲಿ ನಮಗೆ ವಾಪಸ್ ಕೊಡ್ತಾರೆ. ಅಂದ್ರೆ ಬ್ಯಾಂಕ್ ಲೋನ್ ಕೊಡಿಸಿ ಬ್ಯಾಂಕ್ ಕಟ್ತಾರೆ. ಬ್ಯಾಂಕಿನ ಬಡ್ಡಿನ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಪೇಮೆಂಟ್ ಮಾಡುತ್ತೆ. ಕಳೆದ 7 ವರ್ಷಗಳಲ್ಲಿ ಸುಮಾರು 15 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ವಿ ನಾವು. ಸುಮಾರು 1,100 ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಸಂಸ್ಥೆಗೆ ತೊಂದರೆ ಆಗಿಲ್ಲ. ಯಾರ ಹಣ ತಗೊಂಡಿದ್ದಾರೆ, ಯಾರು ಕಂಪ್ಲೀಟ್ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದಲ್ಲ ವಾಪಸ್ ಕೊಡ್ತಾ ಇದ್ದಾರೆ.
4: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
8: ಏನಪ್ಪ ಇವತ್ತು ಪೇಪರ್ ಹೆಡ್ಲೈನ್ಸ್? ಸಂಸ್ಥೆಯ ವತಿಯಿಂದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು. ಅರೆ ವಾ, ನನ್ನ ಮಗಳಿದ್ದು 98% ಆಗಿದೆ, ಅವಳಿಗೆ ಒಂದು ಹಾಕ್ಸೆ ಬಿಡಣ. ಸಾನ್ವಿ.
9: ಏನಪ್ಪ?
8: ಬಾ ಮಗಳೇ ಇಲ್ಲಿ, ಇಲ್ಲಿ ನೋಡು, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಅಂತ ಇದೆ. ನೀನು ಒಂದು ಹಾಕು ಅಪ್ಲಿಕೇಶನ್, ನಿಂಗೂ ಸ್ವಲ್ಪ ದುಡ್ಡು ಸಿಗತ್ತೆ.
9: ಅಪ್ಪ, ಅಲ್ಲಿ ಇನ್ನೊಂದ್ ಪದನೂ ಇದೆ, ಸರಿಯಾಗಿ ಓದಪ್ಪ.
8: ಏನಂತ ಇದೆ? ಪ್ರತಿಭಾವಂತ ಬಡತನ ರೇಖೆಗಿಂತ ಕೆಳಮಟ್ಟದ ವಿದ್ಯಾರ್ಥಿಗಳಿಗೆ ಅಂತ ಇದೆ.
9: ನಮ್ಗೇನ್ ಕಡಿಮೆ ಆಗಿದೆ ಅಪ್ಪ? ಬಡ ವಿದ್ಯಾರ್ಥಿಗಳಿಗೆ ಸಿಗೋ ನೆರವನ್ನ ನಾವು ಕಿತ್ಕೊಂಬಾರ್ದಲ್ವಾ?
8: ಬೇಷ್ ಮಗಳೇ, ನೀನು ನನ್ನ ಕಣ್ ತೆರೆಸಿದೆ. ನೋಡು, ಆ ಸಂಸ್ಥೆಗೆ ನನ್ ಕಡೆಯಿಂದನೂ ಆದ ಹಣ ಸಹಾಯ ಮಾಡ್ತೀನಿ, ಅವರು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ಕೆ ಅನುಕೂಲ ಆಗತ್ತೆ.
9: ಸರಿಯಪ್ಪ, ಲವ್ ಯು ಅಪ್ಪ.
6: ಇದನ್ನೆಲ್ಲ ಹೇಗೆ ಒಂದು ಟ್ರ್ಯಾಕ್ ಮೇಂಟೈನ್ ಮಾಡ್ತೀರಾ ಸರ್?
7: ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ವೆಬ್ಸೈಟ್ ಅಲ್ಲಿ ನಮ್ದೇ ಸೋಷಿಯಲ್ ಮೀಡಿಯಾಗಳಿದ್ದಾವೆ, ನಮ್ದೇ ಪೇಪರ್ ಇದೆ. ಇದನ್ ಮೂಲಕ ಅಪ್ಲಿಕೇಶನ್ ಇನ್ವೈಟ್ ಮಾಡ್ತೀವಿ. ಆಯಾ ತಾಲೂಕಲ್ಲೇನೆ ನಮ್ಮ ಕಾರ್ಯಕರ್ತರು ಹೋಗಿ ಅದರ ವಾಸ್ತವ ಸ್ಥಿತಿಯನ್ನ ಅಧ್ಯಯನ ಮಾಡ್ತಾರೆ. ಅಲ್ಲಿ ಪಾಸ್ ಆಗಿದ್ದನ್ನ ನಾವು ಕೇಂದ್ರ ಕಚೇರಿಯಲ್ಲಿ ಅವನೊಂದು ಇಂಟರ್ವ್ಯೂ ಕರೆದು ಅಲ್ಲಿ ಕ್ಲಿಯರ್ ಮಾಡಿದ್ದೇನೆ. ಡೈರೆಕ್ಟ್ ಕಾಲೇಜ್ಗಳಿಗೆ ಕಳಿಸಿ ಫೀಸ್, ಇವ್ರಿಗೆ ಯಾರಿಗೂ ಚೆಕ್ ಕೊಡಲ್ಲ ನಾವು.
6: ಹೇಗೆ ಸೆಲೆಕ್ಟ್ ಮಾಡ್ತೀರಾ ಸರ್ ವಿದ್ಯಾರ್ಥಿಗಳನ್ನ?
7: ಇಲ್ಲಿ ಮೆರಿಟ್ ಕಮ್ ಪಾವರ್ಟಿ, ಅವರು ಚೆನ್ನಾಗಿ ಓದಬೇಕು, ಬಡತನನೂ ಇರಬೇಕು. ಬಡತನದಲ್ಲಿದ್ದವ್ರಿಗೆ

0: ಹಣ ಇಲ್ಲ ಅನ್ನೋ ಕಾರಣಕ್ಕೆ ಎಜುಕೇಷನ್ ತೊಂದರೆ ಆಗಬಾರ್ದು. ಹಾಗಂತ 2,000 5,000 ಕೊಡ್ತಾ ಇದ್ರೆ ಅವ್ರು 4-5 ಕಡೆ ಹೋಗಿ ಇದನ್ನೇ ಕೆಲಸ ಆಗತ್ತೆ ಆಗ್ಬಾರ್ದು ಅಂತೇಳಿ ಫುಲ್ ಫೀಸ್ ನಾವೇ ಕೊಡ್ತೀವಿ.
1: ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕೇಳುಗರೆ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಬನದ ದೀಪಕ್ ಆರ್ ಸಾಗರ್. ನಮಸ್ಕಾರ. ಸಾರ್ವಜನಿಕರಿಗಾಗಿ
2: ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ.
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
1: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೆನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:36. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಸ್ನೇಹಿತರೆ ಸಂದೇಶ ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ. ಡ್ರೋನ್ ಬಂದ ಮೇಲೆ ಬಹಳಷ್ಟು ಅನುಕೂಲ ಆಗಿದೆ. ರೈತರಿಗೆ ಮಾತ್ರ ಅಲ್ಲ, ಸೈನ್ಯಕ್ಕೂ ಸಭೆ ಸಮಾರಂಭಗಳಲ್ಲೂ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬೆಂಗಳೂರು ಯೂತ್ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಹಾಗೂ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ಮೊಬೈಲ್ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳು ಕೃಷಿ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸಿವೆ. ಹಿಂದೆ ರೈತರು ಹವಾಮಾನ ಮತ್ತು ಸಾಂಪ್ರದಾಯಿಕ ಅನುಭವದ ಆಧಾರದ ಮೇಲೆ ಕೃಷಿ ಮಾಡ್ತಾ ಇದ್ರು. ಆದರೆ ಇಂದು ಸ್ಮಾರ್ಟ್ಫೋನ್, ಮೊಬೈಲ್ ಆಪ್ಗಳ, ಹವಾಮಾನ ಮಾಹಿತಿ, ಡಿಜಿಟಲ್ ಸೇವೆಗಳು ಹಾಗೂ ಡ್ರೋನ್ ತಂತ್ರಜ್ಞಾನಗಳ ಮೂಲಕ ಕೃಷಿ ಇನ್ನಷ್ಟು ಸುಲಭ, ವೈಜ್ಞಾನಿಕ ಮತ್ತು ಪರಿಣಾಮಕಾರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಸಮಯ ಕೂಡ ಬಹಳಷ್ಟು ಉಳಿತಾಯ ಆಗ್ತಾ ಇದೆ ಅಂತ ಅವರು ಖುಷಿ ಪಡ್ತಾ ಇದ್ದಾರೆ. ಹಾಗೆಯೇ ಬಿಎಂ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ, ಶುಭ ಸಂಜೆ ಅಂತ ಹೇಳಿ. ಕೃಷಿ ರೈತನ ಬೆನ್ನೆಲುಬು, ರುಚಿ ಮಾಡುವುದರಿಂದ, ಕೃಷಿ ಮಾಡುವುದರಿಂದ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಅನ್ನ ಹಾಕುವಂತಹ ರೈತ ಎಲ್ಲೂ ಕೂಡ ಸಂಸ್ಥೆಗೆ ಕೃಷಿ ಎಂದರೆ ಕೇವಲ ಆಹಾರ ಬೆಳೆಯೋದಲ್ಲ, ಅದು ಜೀವನಾಡಿ. ಕೃಷಿ ಮಾಡೋದ್ರಿಂದ ಸಿಗುವ ಲಾಭ, ಆರ್ಥಿಕ ಭದ್ರತೆ ತುಂಬಾನೇ ಇದೆ ಅಂತ ಬಿಎಂ ವಿಶ್ವನಾಥ್ ಅವರು ಸಂದೇಶದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಹೌದು, ಮುಂದೆ ತಿಳ್ಕೊಳ್ಳೋಣ ಕೃಷಿಯ ಜೊತೆಗೆ ಕೃಷಿಯೇತರವಾಗಿ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು, ಯುವಜನತೆ ಇದರಲ್ಲಿ ಹೇಗೆಲ್ಲ ತೊಡಗಿಸ್ಕೊಳ್ಬಹುದು ಅಂತ ಮುಂದೆ ಮತ್ತೆ ನಿಮ್ಮ ಜೊತೆ ನಾನು ಮಾತುಕತೆಯೊಂದಿಗೆ ಭಾಗವಹಿಸ್ತೀನಿ, ಹಂಚ್ಕೋತೀನಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಒಂದಾಗೋಣ ಬಾ ಚಿತ್ರದ ಗೀತೆ. ರಾಜೇಶ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ನಮ್ಮ ಯುವಜನತೆ ಹೇಗೆ ಭಾಗವಹಿಸಬಹುದು ಅಥವಾ ಪಾಲ್ಗೊಳ್ಳಬಹುದು, ಅದನ್ನೇ ಒಂದು ಜೀವನಾಧಾರವಾಗಿ ಹೇಗೆ ಮಾಡಿಕೊಳ್ಳಬಹುದು ಅಂತ ಮಾತಾಡ್ತಾ ಸಾಕ್ತಾ ಇದ್ವಿ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ. ಹಾಗೆಯೇ ಕಡಿಮೆ ಜಾಗದಲ್ಲಿ ಹೆಚ್ಚು ಆದಾಯ ತರುವ ಅಣಬೆ ಕೃಷಿ, ವಾಣಿಜ್ಯ ಜೇನು ಸಾಕಣೆ, ರಫ್ತು ಗುಣಮಟ್ಟದ ವಿದೇಶಿ ತರಕಾರಿಗಳನ್ನು ಬೆಳೆಯುವುದು ಇವತ್ತಿನ ದೊಡ್ಡ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಮೀಡಿಯೇಟರ್ಗಳಿಲ್ಲದೆ ಬೆಳೆದ ಬೆಳೆಗಳಿಗೆ ಸಾಮಾಜಿಕ ಜಾಲತಾಣಗಳು ಹಾಗೂ ಮೊಬೈಲ್ ಆ್ಯಪ್ಗಳ ಮೂಲಕವೇ ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ಡೈರೆಕ್ಟ್ ಟು ಕನ್ಸ್ಯೂಮರ್ ವ್ಯಾಪಾರದಲ್ಲೂ ಕೂಡ ನಮ್ಮ ಯುವಜನತೆ ಮುಂಚೂಣಿಯಲ್ಲಿದ್ದಾರೆ ಅಂತಲೇ ಹೇಳಬಹುದು. ಇದಕ್ಕೆ ಸರ್ಕಾರದ ನೆರವು ಮತ್ತು ಸಂಪರ್ಕ ಕೂಡ ಸಿಗುತ್ತೆ. ಈ ಎಲ್ಲ ಕನಸುಗಳಿಗೆ ಬಲ ತುಂಬೋಕೆ ನಮ್ಮ ಕೃಷಿ ಇಲಾಖೆ ಇರ್ಬೋದು, ನಬಾರ್ಡ್ ಕೃಷಿ ವಿಜ್ಞಾನ ಕೇಂದ್ರಗಳು ಹಾಗೂ ರಿಯಾಯಿತಿ ಸಾಲಗಳನ್ನು ನೀಡ್ತಾ ಇದೆ. ಕೃಷಿ ಉದ್ಯಮ ಕೇವಲ ಒಂದು ಈಗ ಅಗ್ರಿ ಪ್ರೀನಿಯರ್ಶಿಪ್ ಅಂತ ಏನು ಹೇಳ್ತೀವಿ, ಕೇವಲ ಒಂದು ಉದ್ಯೋಗ ಅಲ್ಲ, ಅದು ದೇಶದ ಅನ್ನದಾತರ ಭವಿಷ್ಯ ರೂಪಿಸುವ ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು. ಮೂಡಿ ಬರ್ತಾ ಇದೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಿಸಿತಿಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ. ಇದು

ಸಮಯವಾಗಿದೆ 4:50. ಆಧುನಿಕ ಕೃಷಿ ಅಥವಾ AI ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಯುವ ಜನತೆ ಹೇಗೆ ಕೃಷಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡ್ವಿ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳು. ಸಮಯ ಆಗಿದೆ 4:51. ಬೆಂಗಳೂರು ಯೂತ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಈ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಜೊತೆಯಾಗಿದ್ದಂತಹ ನನ್ನ ಎಲ್ಲ ಪ್ರೀತಿಯ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅದುವರೆಗೂ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮೂಡಿ ಬರ್ತಾ ಇದೆ ಸ್ಲಂ ಬಾಲ ಚಿತ್ರದ ಗೀತೆ. ಕಾರ್ತಿಕ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಡಿ ಸುಮನ ಕಿತ್ತೂರು ಅವರ ಸಾಹಿತ್ಯಕ್ಕೆ ಅರ್ಜುನ್ ಅವರ ಸಂಗೀತವಿದೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
2: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

0: ಅಲ್ಲ ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ.
1: ಇನ್ನು ಮುಂದೆ ಕೇಳಿ ಕರಿಯ ಚಿತ್ರದ ಗೀತೆ. ಕ್ಷಮಿಸಿ, ದುನಿಯಾ ಚಿತ್ರದ ಗೀತೆ ರಾಜೇಶ್ ಹಾಗೂ ನಂದಿತ್ ಅವರ ಧ್ವನಿಯಲ್ಲಿ ಕೇಳೋಣ.

0: ಎಂದು ವರನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೀಡಿ.

ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಮುರಳಿ ಮೋಹನ್ ಹಾಗೂ ಸುಮಿತಾ ಅವರ ಧ್ವನಿಯಲ್ಲಿ ಚೆಲ್ಲಾಟ ಚಿತ್ರದ ಗೀತೆ.

ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ.

0: ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ.
1: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪುನೀತ್ ರಾಜ್ಕುಮಾರ್ ಧ್ವನಿಯಲ್ಲಿ ಮೌರ್ಯ ಚಿತ್ರದ ಗೀತೆ.

ಸ್ನೇಹಿತರೆ, ತಾವು ಇದೀಗ ಕೇಳುತ್ತಿರುವ ಚಿತ್ರ ನ್ಯೂಸ್ ಚಿತ್ರದ ಗೀತೆಯೊಂದನ್ನು ಕೇಳ್ತಾ ಇದ್ರಿ. ಸಮಯ ಸರಿಯಾಗಿ 6 ಗಂಟೆ ಆಗ್ತಾಯಿದೆ. ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ.

ಸ್ನೇಹಿತರೆ, ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ತದನಂತರ ನೀತಿಕತೆ ಕೇಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ. ಇಂದು ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿರಾಯನ್ ಸಾಳುಂಕೆ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು.

ಇಂದು ರಾತ್ರಿ 7:45 ಚಿತ್ರಗೀತೆಗಳು, 8:00 ಸವಿನೆನಪು ಹಳೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಜನಪದ ವೈವಿಧ್ಯ ಬೆಂಗಳೂರು ಕೇಂದ್ರದ ಸಹಪ್ರದಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6 ಗಂಟೆ 30 ನಿಮಿಷಕ್ಕೆ ಚಿಂತನ ಗೋಣಿ ಬಸವರಾಜ್ ಅವರಿಂದ, 6 ಗಂಟೆ 35 ನಿಮಿಷಕ್ಕೆ ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಕೇಳುವಿರಿ, 7 ಗಂಟೆಗೆ ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ ಕೇಳುವಿರಿ, 7 ಗಂಟೆ 30 ನಿಮಿಷಕ್ಕೆ ವಾಣಿಜ್ಯ ಪ್ರಕಟಣೆಗಳು, 7 ಗಂಟೆ 45 ನಿಮಿಷಕ್ಕೆ ಹಾಗೂ 8 ಗಂಟೆ 30 ನಿಮಿಷಕ್ಕೆ ನಾಳೆ ಬೆಳಗ್ಗೆ 9 ಗಂಟೆ 30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಚಜ್ಜಿ ರೊಟ್ಟಿ ಚಾಳುಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ ಹಾಗೂ 10 ಗಂಟೆಗೆ ಹಾಗೂ 11 ಗಂಟೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಬಿತ್ತರಗೊಳ್ಳುವುದು, 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ, 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ, ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ ಹಾಗೂ 3 ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ, ಗರ್ಭಕಂಠದ ಕ್ಯಾನ್ಸರ್ ಕುರಿತು ಡಾಕ್ಟರ್ ರಾಜೇಶ್ವರಿ ಕೋಪ ಆ್ಯಂಡ್ ಶಕುಂತಲಾ ಹಳ್ಳಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ. 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6 ಗಂಟೆ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚಾಳುಕಾಯಿ ಕಾರ್ಯಕ್ರಮ, ನಾಳೆ ಸಂಜೆ 6 ಗಂಟೆ 30 ನಿಮಿಷಕ್ಕೆ ಅವಲೋಕನ, 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮೀನು ಆರೋಗ್ಯದ ಹೊಸ ಸವಾಲು, ಕಣ್ಣಿಗೆ ಕಾಣದ ಮೈಕ್ರೋಪ್ಲಾಸ್ಟಿಕ್ ಕುರಿತು ಬೆಂಗಳೂರಿನ ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಮಯ 6 ಗಂಟೆ 5 ನಿಮಿಷ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಗುಡ್ ಈವ್ನಿಂಗ್, this is Akashvani, the news read by Sairam Mujtaba. The Defence Acquisition Council today cleared capital acquisition proposals worth over 110,000 crore rupees for the defence forces. The approval was granted during a meeting of the council held under the chairmanship of Defence Minister Rajnath Singh. The proposals include procurement of chemical, biological, radiological and nuclear recce vehicles, advanced light helicopters and Sarvatra bridge system for the Indian Army. For the Indian Navy, acceptance of necessity was accorded for the procurement of Arudra radars, design and development and subsequent procurement of marine gas turbines. Meanwhile, for the Indian Air Force, approval was granted to various proposals to enhance the war-fighting capability of fighters, transports and helicopters. The Defence Ministry said that 98% of total procurements will be made from the Indian industry. Union Home Minister Amit Shah today presented the prestigious President's Police Colour to Goa Police at a ceremony held

0: ಹಿಂಗ ಯಾರ ತಪ್ಪಾಗೈತ್ರಿ, ಏನ್ ಸುದ್ದಿ ಅದು,
1: ಗೊತ್ತಾಗಿಲ್ರಿ
0: ಇವೆಲ್ಲ ಯಾಕೆ ಆಗ್ತಾವ ಗೊತ್ತದನ್ರಿ ಇಂಥ ಘಟನೆಗಳು.
2: ಏನಪ್ಪ ಹುಡುಗ ಅಂತ ಹೇಳಕತ್ತಾರ ಅವರು, ಹುಡುಗ ಅಂದ್ಮ್ಯಾಗ ಗಾಡಿ ಮ್ಯಾಗ ಬಂದಿರ್ತಾನ, ಸಿಗ್ನಲ್ ಬಿದ್ದಿದ್ ನೋಡಿರಲ್ಲ, ಬಾಜು ಗಾಡಿ ಬರ್ತಾನ ನೋಡಲ್ಲ, ಒಂದೇ ಗುಂಗಿನ ಹೊಡಿತಿರ್ತಾವ ಗಾಡಿ, ಮತ್ತೆ ಹೈದಿರ್ಬೇಕು.
0: ಟ್ರಾಫಿಕ್ ರೂಲ್ಸ್ ಇವರು ಪಾಲಿಸಂಗಿಲ್ಲ, ಸರಿಯಾಗಿ ರೂಲ್ಸ್ ಪಾಲಿಸಿದ್ರ ಏನೂ ತೊಂದರೆಗಳು ಆಗಂಗಿಲ್ಲ. ಏನೋ ಅಚಾನಕ್ ಆಗಿ ಯಾವುದೋ ಒಂದು ಕೆಟ್ಟಗಳಿಗೆ ಒಳಗೆ ಕೆಲವೊಂದು ಟೈಮ್ದಾಗ ಏನೋ ಮಷಿನರಿ ಅಥವಾ ಮೆಕ್ಯಾನಿಕಲ್ ತೊಂದರೆಯಿಂದ ಏನೋ ಆಗ್ತಿರ್ತಾವ, ಆಕ್ಸಿಡೆಂಟ್ ಆಗೋದೇ ಇಲ್ಲ ಅಂತಲ್ಲ ಆಗ್ತಿರ್ತಾವ. ಆದರೆ ಇಂಥ ದುರ್ಘಟನೆಗಳು ಸಾಮಾನ್ಯವಾಗಿ ಈ ಟ್ರಾಫಿಕ್ ರೂಲ್ಸ್ ಅಂದ್ರೆ ಏನು ಸಂಚಾರಿ ನಿಯಮಗಳೇನದವಲ್ಲ ಇವು ಸರಿಯಾಗಿ ಪಾಲಿಸದೇ ಇರೋದ್ರಿಂದ ಇಂಥ ತಪ್ಪುಗಳೆಲ್ಲ ಆಗ್ತಾವ ನೋಡ್ರಿ.
1: ಬೈಕ್ ಹುಡುಗರಂತೂ ಇಟ್ಟು ಸ್ಪೀಡ್ ಹೊಡಿತಾರೆ ಅಣ್ಣರ ಗಾಡಿ ನೋಡುವಂಗಿಲ್ಲರು. ಅದು ಏನು ರೌಂ ರೌಂ ರೌಂ ಅಂತ ಹೋಗೇ ಬಿಡ್ತಾರೆ.
0: ಈಗ ಸಂಚಾರಿ ನಿಯಮಗಳು ಇದ್ದಾಗ ಕೆಲವೊಂದು ಇಂಥ ಪ್ರದೇಶದೊಳಗೆ ನೀವು ಇಷ್ಟೇ ಮಿತಿ ಒಳಗೆ ಓಡಿಸ್ರಿ ಅಂತಿರ್ತದೆ, ಆಮೇಲೆ ಸುರಕ್ಷಿತವಾಗಿ ಓಡಿಸ್ರಿ, ಆಮೇಲೆ ಇಲ್ಲಿ ಹಿಂಗೆ ಹೊಳಕ್ಯದ ಅಂತ ಇರ್ತೈತಿ, ಹಿಂಗೆ ದೊಡ್ಡ ರಸ್ತೆ ಅದ, ಮುಂದೆ ದೊಡ್ಡ ರಸ್ತೆ ಬರುವುದು ಅದ ಅಂತಿರ್ತದೆ, ಮುಂದೆ ಹಂಪ್ ಅದಾವ ಅಂತ ಹೇಳ್ತಿರ್ತದೆ. ಕೆಲವೊಂದು ಶಾಲಾ ಮಕ್ಕಳು ಬರುವಂಥ ವಿಷಯದ ಮಾಹಿತಿಯು ಫಲಕಗಳಿರ್ತಾವೆ. ಈಗ ಕೆಲವೊಂದು ರಸ್ತೆ ಒಳಗೆ 20 ಕ್ಕಿಂತಲೂ ಕಡಿಮೆ ವೇಗದೊಳಗೆ ಹೋಗ್ಬೇಕಂತಿರ್ತದೆ, ಇನ್ನು ಕೆಲವೊಂದು ತೌಲಿ 40 ವೇಗ ಇರ್ತೈತಿ, ಇನ್ನು ಕೆಲವೊಂದು ಕಡೆಗೆ ಇಲ್ಲ ನೀವು ಕಡಿಮೆ ವೇಗದಾಗ ಹೋಗಬಾರ್ದು, ಕಡಿಮೆ ವೇಗ ಹೋಗೋದ್ರಿಂದ ಇಲ್ಲಿ ಸಂಚಾರಿ ದಟ್ಟಣೆ ಆಗ್ತದೆ, ಇನ್ನೂ ವೇಗವಾಗಿ ಹೋಗ್ರಿ, ಕನಿಷ್ಠ ವೇಗ ಅಂತ ಇರ್ತದೆ. ಅಲ್ಲಿ ಕೆಲವೊಂದು ಕಡೆ ಗರಿಷ್ಠ ವೇಗ ಮಿತಿ ಹಾಕಿದ್ರೆ ಇನ್ನು ಕೆಲವೊಂದು ಕಡೆ ಕನಿಷ್ಠ ವೇಗ ಮಿತಿ ಇರ್ತಾವೆ. ಆಯಾ ಸ್ಥಳಕ್ಕೆ ಅನುಗುಣವಾಗಿ ನಾವು ವೇಗ ಹೊಂದಿಸ್ಕೊಳ್ಬೇಕಾಗ್ತದ ನೋಡ್ರಿ.
1: ಮತ್ತೆ ಈಗ ಇನ್ನ ಲೈಸೆನ್ಸ್ ಇರಂಗಿಲ್ಲ ಅಣ್ಣ, 16 ವಯಸ್ಸು 13 ವಯಸ್ಸು ಇಷ್ಟು ಸಣ್ಣ ಸಣ್ಣ ಹುಡುಗರೇ ಗಾಡಿ ತಗೊಂಡು ಹೋಗ್ತಾರ.
0: ಇವು ಸಣ್ಣ ಸಣ್ಣ ಹುಡುಗರು ತಗೊಂಡು ಹೋಗ್ತಾರಲ್ಲ, ಇದ್ರಾಗ ಮುಖ್ಯ ತಪ್ಪು ಇರೋದು ಪಾಲಕರದು. ಅದಕ್ಕೆ ಈಗ ಸಣ್ಣ ಸಣ್ಣ ಹುಡುಗರು ಎಲ್ಲರೇ ತೊಂದರೆ ಆಯ್ತು, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವ್ರ ಪಾಲಕರಿಗೆ ದಂಡ ಕಟ್ಟಲಿಕ್ಕತ್ತಾರ,
2: ಕೇಸು ಹಾಕ್ತಾರೆ ಪಾಲಕರ ಮ್ಯಾಗ,
1: ಇವ್ರಿಗೂ ಜೈಲ್ ಕಳಿಸ್ತಾರ.
0: ಅದಕ್ಕೆ ನೀವು ಅವ್ರಿಗೆ ಕಲಿಸಬೇಕಾದ್ರೂ ಕೂಡ ಕಲಿಯುವ ಲೈಸೆನ್ಸ್ ಅಂತ ಇರ್ತೈತಿ, ಆ ಕಲಿಯುವ ಲೈಸೆನ್ಸ್ ತಗೊಂಡು 18 ವರ್ಷ ನಂತರ ಅವರಿಗೆ ಕಲಿಸಿಬಿಟ್ಟು ಸರಿಯಾದ ಒಂದು ಲೈಸೆನ್ಸ್ ಕೊಡಿಸಿಬಿಟ್ಟು ಆವಾಗ ನೀವು ಅವ್ರ ಕೈಯಾಗ ಬೈಕ್ ಕೀಲಿ ಕೊಡ್ಬೇಕು ನೋಡ್ರಿ.
3: ಕೇಳಂಗಿಲ್ಲಲ್ರಿ, ಏನ್ ಮಾಡ್ತೀರಿ, ಅದು
1: ಪ್ರೈಮರಿ ಸ್ಕೂಲ್ ಹುಡುಗರು, ಹೈಸ್ಕೂಲ್ ಹುಡುಗರು ಗಾಡಿ ತಗೊಂಡು
0: ನೀವು ಕೇಳಲ್ಲ ಕೂತ್ರಿ ಅಂದ್ರೆ ಕಾನೂನಿನ ಒಂದು ದಂಡನೆಗೆ ನೀವು ಗುರಿ ಆಗ್ಬೇಕಾಗ್ತದ ಪಾಲಕರಾದವ್ರು.
3: ಅದು ನಾವು ಲಕ್ಷ್ಯ ಇಡಬೇಕು ಪಾಲಕರು,
0: ಇದು ಒಂದು ದೊಡ್ಡ ಅಪರಾಧ. ಆ ಹುಡುಗ ಮಾಡುವ ಅಪರಾಧಕ್ಕಿಂತಲೂ ದೊಡ್ಡ ಅಪರಾಧ ನಿಮ್ದು ಪಾಲಕರದ್ದು ಕೀಲಿ ಕೊಟ್ಟವ್ರದಾಗ್ತೈತಿ.
3: ಹೌದು ಹೌದು, ಇದು ಅಕ್ಷಮ್ಯ ಅಪರಾಧ ಬಿಡ್ರಿ, ಇದು ಸಣ್ಣ ಅಪರಾಧನೇ ಅಲ್ಲ.
1: ಟಿವಿದಾಗ ಪೇಪರ್ನಾಗ ಅಪ್ರಾಪ್ತ ಹುಡುಗರು ಗಾಡಿ ಹೊಡಿಲಿಕ್ಕೆ ಹೋಗಿ ಬಿದ್ದು ಎಲ್ಲೋ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು ಅಂತೇಳಿ ಎಷ್ಟು ಕೆಟ್ಟ ಅನಿಸ್ತದ ಅವೆಲ್ಲ ನೋಡಿ
3: ನೋಡಿ ನೋಡಿ ಜೀವ ಕಳ್ಕೊಳ್ಳೋದು ನೋಡಿದೆಲ್ಲ.
0: ಈಗ ಸಂಚಾರಿ ನಿಯಮಗಳೊಳಗ ಮುಖ್ಯವಾಗಿ ಒಂದು ಫಲಕಗಳು ಏನು ರಸ್ತೆ ಬದಿಗಿರ್ತಾವಲ್ಲ ಭಾಳ ಮುಖ್ಯ ಪಾತ್ರ ವಹಿಸ್ತಾವ. ಅವು 3 ಥರ ಫಲಕ ಇರ್ತಾವ, ಒಂದು ಸರ್ಕಲ್ ಗುಂಡಕಗೆ ಇರ್ತೈತಿ, ಅದು ಕಡ್ಡಾಯವಾಗಿ ಪಾಲಿಸಲೇಬೇಕಾದಂತ ನಿಯಮಗಳು. ಇನ್ನ ಒಂದು ತ್ರಿಕೋನದ ಆಕಾರ ಇರ್ತೈತಿ, ಅದು ಏನಪ್ಪ ಅಂತಂದ್ರೆ ಎಚ್ಚರಿಕೆ ಫಲಕಗಳು, ಮುಂದ ತಿರುವದ ಅಥವಾ ತೆಗ್ಗುದಿನ್ನಿ ರಸ್ತೆ ಅದ ಅಥವಾ ಜಾರು ರಸ್ತೆ ಅದ, ಇಂತ ಒಂದು ಎಚ್ಚರಿಕೆ ಕೊಡತಕ್ಕಂಥರಿ
1: ನೋಡ್ಬೇಕು
0: ಸೈನ್ಸ್ಗಳು. ಇನ್ನು ಕೆಲವೊಂದು ಆಯಾತಾಕಾರದೊಳಗಿರ್ತಾವ, ಅವು ಬರೀ ಮಾಹಿತಿ ಕೊಡ್ತಿರ್ತಾವ, ಇಲ್ಲಿ ಹೋಟೆಲ್ ಐತಿ, ಆಸ್ಪತ್ರೆ ಐತಿ ಅಥವಾ ಇಷ್ಟು ಈ ಊರ ಈ ಕಡೆಗೆ ಐತಿ, ಈ ಥರ ಮಾಹಿತಿ ಕೊಡ್ತಂಥ ಫಲಕಗಳಿರ್ತಾವ, ಅವು ಬಗ್ಗೆ ಗೊತ್ತಿರಬೇಕು. ಮತ್ತು ಏನು ನಾವು ಟ್ರಾಫಿಕ್ ಸಿಗ್ನಲ್ಸ್ ಅಂತೀವಿ, ಅಲ್ಲಿ ನಾವು ಕೆಂಪು ಅಂತಿರ್ತೈತಿ, ಹಸಿರು ಅಂತಿರ್ತೈತಿ, ಹಳದಿ ಅಂತಿರ್ತದೆ. ನಾವು ಭಾಳ ಕಡೆಗೆ ಏನು ಮಾಡ್ತಾರೆ, ಹಳದಿ ಇದ್ದಾಗೂ ಗಾಡಿ ಬಿಟ್ಟು ಬಿಡ್ತಾರೆ, ಅದನ್ನು ಕೆಂಪು ಅಂತೇಳಿದೆ ನಿಲ್ಲಬೇಕು ನಾವು. ಮೊದಲ ಕೆಂಪಿತ್ತು ಅಂದ್ರೆ ಕೆಂಪಿದ್ದಾಗ ನಾವು ನಿಂತಿರ್ತೀವಿ, ಹಳದಿ ಬಿತ್ತು ಅಂದ್ರೆ ನಾವು ಹೋಗ್ಲಿಕ್ಕೆ ಸಿದ್ಧರಾಗಬೇಕು, ಹೊರತಾಗಿ ಹೋಗ್ರಿ ಅಂತೇಳಿ ಅರ್ಥ ಅಲ್ಲ ಅದು.
1: ಎಷ್ಟೋ ಮಂದಿ ಹೋಗೇ ಬಿಡ್ತಾರೆ,
0: ಆ ಹೋಗೋಣ ಏನಾಗ್ತದೆ, ಇನ್ನೂ ಈ ಕಡೆ ಅವ್ರದ್ದು ಇನ್ನೂ ಅವ್ರಿಗೆ ಕೆಂಪು ಬಿದ್ದಿರೋದಿಲ್ಲ, ಅವ್ರು ಬರ್ತಿರ್ತಾರೆ, ಅವ್ರ ಬಾಯಾಗಿ ಇವ್ರು ಹೋಗಿ ಸಿಗ್ಬಿಡ್ತಾರೆ, ಹಿಂಗಾಗಿ ಅಥವಾ ಇವ್ರ ಬಾಯಾಗಿ ಅವ್ರು ಬಂದು ಸಿಗ್ಬಿಡ್ತಾರೆ, ಹಿಂಗಾಗಿ ಒಂದಕ್ಕೊಂದು ಅಪಘಾತ ಆಗುವ ಸಂಭವ ಇರ್ತಾವ. ಇವರು ಅವರು ಹಳದಿ ಅವ್ರೇನು ಹಸಿರು ಇರ್ತೈತಲ್ಲ, ಅವ್ರು ಹಸಿರಾಗ ಹಳದಿ ಹತ್ತೈತಿ, ಅವ್ರು ಅಲ್ಲಿಗೆ ನಿಂತು ಬಿಡ್ಬೇಕು, ಆವಾಗ ಇವರು ಇನ್ನೂ ಹಳದಿ ಇರ್ತೈತಿ. ಅಂದ್ರೆ ಮೊದಲು ಏನವು ಆ ಈ ಕಡೆಯಿಂದ ಹೊಂಟಿರ್ತಾವ ರಸ್ತೆ ಬೈಕ್ಗಳಾಗಲಿ ವಾಹನಗಳಾಗಲಿ, ಅವು ಪೂರ್ತಿ ಖಾಲಿ ಆದ ನಂತರ ಈ ಕಡೆ ಹಸಿರು ಕೊಡ್ತಾರೆ, ಅವಾಗ ನೀವು ಚಲಾವಣೆ ಮಾಡಬೇಕು, ಇದರಿಂದ ಎಲ್ಲರೂ ಸುರಕ್ಷಿತವಾಗಿರ್ಬೋದು.
3: ನೋಡು ಇವೆಲ್ಲ ಡ್ರೈವಿಂಗ್ ಮಾಡೋ ಮುಂದೆ ಕಲಿಸಿರ್ತಾರೆ, ಆದರೂ ತಪ್ಪುಗಳು ಮಾಡ್ಕೋತ

0: ಹೌದೌದು, ಹಿಂಗಾಗಿ ಜೀವ ಕಳ್ಕೊಳ್ಳೋದು ನೋಡಕ್ಕೆ.
1: ಇನ್ನು ಮ್ಯಾಗ ನಿಮ್ಮ ಮಕ್ಕಳ ಕೈಯಾಗೂ ಸಣ್ಣ ಮಕ್ಕಳ ಕೈಯಾಗ ಚಾವಿ ಕೊಡ್ಲಕ್ಕೆ ಹೋಗ್ಬೇಡ್ರಿ ಗಾಡಿದು. ವಯಸ್ಸು 18 ಮೇಲ್ಪಟ್ಟಾದವರಿಗೆ ಸರಿಯಾಗಿ ಲೈಸೆನ್ಸ್ ತೆಗೆಸಿಬಿಟ್ಟು, ಪರವಾನಿಗೆ ತೆಗೆಸಿಬಿಟ್ಟು ನೀವು ಅವ್ರ ಕೈಯಾಗ ಕೀಲಿ ಕೊಡ್ರಿ, ಮತ್ತು ಅದರದ್ದು ವಾಹನ ಸುಸ್ಥಿತಿ ಒಳಗೆ ಇಟ್ಕೊಳ್ರಿ, ಮತ್ತು ಅದರದ್ದು ಮಾಲಿನ್ಯ ಪರೀಕ್ಷೆ ಮಾಡಿದ್ದು ಸರ್ಟಿಫಿಕೇಟ್ ಇಟ್ಕೊಳ್ರಿ, ಆಮೇಲೆ ಚಾಲನಾ ಪರವಾನಗಿದು ಇಟ್ಕೊಳ್ರಿ, ಆಮೇಲೆ ಅದರದ್ದು ವಿಮಾ ಮಾಡೋದು ಭಾಳ ಮುಖ್ಯ ಐತಿ ಗಾಡಿದು. ಆ ವಿಮಾ ಮಾಡಿದ್ದು ಪಾವತಿ ನಿಮ್ಮ ಕಡೆಗೆ ಇಟ್ಕೊಳ್ಳೋದು ಭಾಳ ಮುಖ್ಯ ಅದ. ಇವನ್ನ ಇಟ್ಕೊಂಡು ಸುರಕ್ಷಿತವಾಗಿ ಎಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸೋಣ ಅಂತ ಈ ಮೂಲಕ ಕೇಳ್ತೀನಿ.
2: ಆಯ್ತು, ನಾವು ಸಂಚಾರ ನಿಯಮ ಪಾಲಿಸೋಣ, ಮಕ್ಕಳಿಗೆ ಹೇಳೋಣ ಅಂತ.
0: ಹೌದೌದು.
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಭಾಗವಹಿಸಿದವರು ಮುತ್ತುರಾಜ್ ಎಲ್ಗಟ್ಟಿ, ಶೈಲಾ ಎರ್ನಾಳ್, ಸವಿತಾ ದೇಶ್ಮುಖ್ ಹಾಗೂ ರೇವಣ್ ಸಿದ್ ಚಾಂದಕೌಟೆ.
3: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಬನ್ನಿ ಈಗೊಂದು ನೀತಿ ಕಥೆಯನ್ನ ಕೇಳೋಣ.

ಪ್ರಿಯ ಕೇಳುಗರೇ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಒಮ್ಮೆ ಒಂದು ಕತ್ತೆ ಒಂದು ಹಾಳು ಬಾವಿಯಲ್ಲಿ ಬಿದ್ದಿತು. ಅದರ ಮಾಲೀಕ ಯೋಚಿಸಿದ, ಇದಂತೂ ಮುದಿಯಾಯ್ತು, ಇದರಿಂದ ಏನು ಲಾಭ? ಈ ಬಾವಿಯನ್ನ ಮುಚ್ಚಿ ಬಿಡೋಣ, ಇದರಿಂದ ಕತ್ತೆಯನ್ನ ಹೂತಂತೆಯೂ ಆಗುತ್ತದೆ ಮತ್ತು ಬಾವಿಯನ್ನ ಸಮ ಮಾಡಿದಂತೆಯೂ ಆಗುತ್ತದೆ ಅಂತ ಯೋಚನೆ ಮಾಡಿದ. ಆ ಬಾವಿಗೆ ಮಣ್ಣು ಹಾಕ್ತಾ ಹೋದ. ಬಾವಿಯಲ್ಲಿದ್ದ ಕತ್ತೆಯು ಈ ರೀತಿಯಾಗಿ ಯೋಚನೆ ಮಾಡಿತು, ನನ್ನ ಯಜಮಾನ ಎಷ್ಟು ಒಳ್ಳೆಯವನು, ನಾನು ಮೇಲೆ ಬರಲು ಬಾವಿಗೆ ಮಣ್ಣು ಹಾಕುತ್ತಿದ್ದಾನೆ. ಆ ಕತ್ತೆ ತನ್ನ ಮೈಯ ಮೇಲೆ ಮಣ್ಣು ಬೀಳುತ್ತಾ ಹೋದಂತೆ ತನ್ನ ಮೈಯ ಮೇಲಿನ ಮಣ್ಣನ್ನ ಕೊಡವಿಕೊಳ್ಳುತ್ತಾ ಹೋಯಿತು. ಮಣ್ಣನ್ನು ಕೊಡವಿಕೊಳ್ಳುತ್ತಾ ಮಣ್ಣಿನ ಮೇಲೆ ಹತ್ತಿ ನಿಲ್ಲುತ್ತಾ ಹೋಯಿತು. ಹೀಗೆ ಮಾಡುತ್ತಾ ಮಾಡುತ್ತಾ ಅದು ನಿಧಾನವಾಗಿ ಬಾವಿಯಿಂದ ಮೇಲೆ ಬಂದು ಬಿಟ್ಟಿತು. ಶ್ರೋತೃಗಳೇ, ಈ ಕಥೆಯ ನೀತಿ ತಿಳಿತಲ್ಲ, ಬೇರೆಯವರು ಕೆಟ್ಟದಾಗಿ ಯೋಚನೆ ಮಾಡಿದ್ರು ಕೂಡ ನಾವು ಒಳ್ಳೆಯ ವಿಚಾರ ಮಾಡುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಕೇಳುಗರೆ, ನೀತಿ ಕಥೆಯನ್ನ ಕೇಳಿದ್ರಲ್ಲ, ನಮಸ್ಕಾರ.

ಸ್ನೇಹಿತರೆ, ಇದುವರೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಿದಿರಿ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಕೇಂದ್ರ ಪುರಸ್ಕೃತ ವಿಬಿಜಿ ರಾಮ್ಜಿ ಯೋಜನೆಯಡಿ ಇದುವರೆಗೆ ಜಿಲ್ಲೆಯಾದ್ಯಂತ 14,058 ಕಾಮಗಾರಿಗಳು ಅನುಮೋದಿಸಲ್ಪಟ್ಟಿವೆ. 38,492 ಮಾನವ ದಿನಗಳ ಕೂಲಿ ಕೆಲಸ ಸೃಜಿಸಲಾಗಿದೆ. 6,759 ಕುಟುಂಬಗಳಿಗೆ ಕೌಶಲ್ಯರಹಿತ ಕೂಲಿ ಉದ್ಯೋಗ ಒದಗಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಿರ ಆಸ್ತಿ ರೂಪಿಸಲು ಆದ್ಯತೆ ನೀಡಲಾಗಿದ್ದು ಜಲ ಸಂರಕ್ಷಣೆ ಕಾಮಗಾರಿಗಳಿಗೆ ಒತ್ತು ನೀಡಲಾಗಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಡಿ ರಾಜ್ಯ ಚುನಾವಣಾ ಆಯೋಗ ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕಾರ್ಯ ಕೈಗೊಂಡಿದೆ.

ಮತದಾರರ ಕರಡು ಪಟ್ಟಿ ಪ್ರಕಟಗೊಂಡಿದ್ದು, ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದ ಹಾಗೂ ತಾರ್ಕಿಕ ವ್ಯತ್ಯಾಸ ಕಂಡುಬಂದಿರುವ 65,330 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿ ಪರಿಶೀಲಿಸಿಕೊಂಡು ಆಕ್ಷೇಪಣೆಗಳಿದ್ದಲ್ಲಿ ಈ ತಿಂಗಳ 23ನೇ ತಾರೀಖಿನೊಳಗಾಗಿ ಸಲ್ಲಿಸುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಕೋರಿದ್ದಾರೆ. ಕಾರವಾರದಲ್ಲಿ ಕಲಾತ್ಮಕ ಹಾಗೂ ಆಕರ್ಷಕ ರಂಗಮಂದಿರ ನಿರ್ಮಿಸಲು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದಿಂದ ಪ್ರಸ್ತಾವ ಸಲ್ಲಿಸಲಾಗುತ್ತಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಸಮಗ್ರ ಯೋಜನೆ ಸಿದ್ದಪಡಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ರಂಗಮಂದಿರ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಲೋಕೋಪಯೋಗಿ ಇಲಾಖೆ ವತಿಯಿಂದ ರಂಗಮಂದಿರ ನಿರ್ಮಾಣಕ್ಕೆ ಅಂದಾಜು ಪಟ್ಟಿಯನ್ನು ಪಡೆದು ಪ್ರಸ್ತಾವ ಸಿದ್ದಪಡಿಸುವಂತೆ ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಹಿನ್ನೆಲೆ ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ಹಿತದೃಷ್ಟಿಯಿಂದ ಹಾಗೂ ಪರಿಸರ ಸಂರಕ್ಷಣೆ ದೂರದೃಷ್ಟಿಯಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳ ಮಾರಾಟ ಹಾಗೂ ಬಳಕೆ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಡಿಜೆ ಧ್ವನಿ ವ್ಯವಸ್ಥೆ ಹಾಗೂ ಪರಿಕರಗಳ ಬಳಕೆಯನ್ನು ಸಂಪೂರ್ಣ ನಿರ್ಬಂಧಿಸಲಾಗಿದೆ ಎಂದು ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈಗ ಬಳ್ಳಾರಿ ಜಿಲ್ಲಾ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸ್ತುತ 39 ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. ಕಬ್ಬಿಣ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಯಿಂದ ಪ್ರಸಕ್ತ 2026-27 ಸಾಲಿನಲ್ಲಿ 6,250 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಇದು ರಾಜ್ಯದ ಒಟ್ಟು ರಾಜಸ್ವ ಸಂಗ್ರಹಣೆಯ ಶೇಕಡ 78% ಪಾಲು ಹೊಂದಿದೆ. ಕಳೆದ 2025-26 ಸಾಲಿನಲ್ಲಿ ನಿಗದಿಪಡಿಸಿದ್ದ 5,200 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಗುರಿ ಪೈಕಿ 4,922 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆಯಾಗಿದೆ. ಶೇಕಡ 96% ಗುರಿ ಸಾಧನೆಯಾಗಿದೆ. ಜಿಲ್ಲೆಯ 5 ತಾಲೂಕುಗಳ ಪೈಕಿ 4 ತಾಲೂಕುಗಳಾದ ಬಳ್ಳಾರಿ, ಕುರುಗೋಡು, ಕಂಪ್ಲಿ ಮತ್ತು ಸಂಡೂರನ್ನು ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿದೆ. ಬರದ ಹಿನ್ನೆಲೆ ಜಿಲ್ಲೆಯ ಗ್ರಾಮೀಣ ಜನರಿಗೆ ಸ್ಥಳೀಯವಾಗಿ ಕೂಲಿ ಒದಗಿಸಿ ನಗರಗಳಿಗೆ ಉದ್ಯೋಗ ಅರಸಿ ವಲಸೆ ತಪ್ಪಿಸಲು ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಯೋಜನೆಯಡಿ ಈ ತಿಂಗಳ 15ನೇ ತಾರೀಖಿನವರೆಗೆ ಅರ್ಹ ಕುಟುಂಬಗಳಿಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಉದ್ಯೋಗ ಚೀಟಿ ವಿತರಣೆ ಮೇಳವನ್ನು ಜಿಲ್ಲಾಡಳಿತ ಅಭಿಯಾನ ರೂಪದಲ್ಲಿ ಆಯೋಜಿಸಿದೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ವೀರಭದ್ರಗೌಡ ಎನ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35. ಕಾಣೆಯಾದರ ಬಗ್ಗೆ ಪ್ರಕಟಣೆಗಳು. ಶ್ರೀಮತಿ ರೇಷ್ಮಾ ಗಂಡ ಕುಮಾರ್ ಪವಾರ್, ವಯಸ್ಸು 25 ವರ್ಷ, ಉದ್ಯೋಗ ಮನೆಗೆಲಸ ಸಾಕಿನ್, ಹಿಂದೂ, ಜಾತಿ ಹಿಂದೂ, ಲಮಾನಿ ಸಾಕಿನ್, ಉತ್ನಾಳ್, ತಾಲೂಕು ಬಸವನಬಾಗೇವಾಡಿ, ಜಿಲ್ಲೆ ವಿಜಯಪುರ, ಅಲಿಯಾಬಾದ್ LT No. 1 ವಿಜಯಪುರ ಜಿಲ್ಲೆ. ರೈಲು ನಿಲ್ದಾಣದಿಂದ ಕಾಣೆಯಾಗಿದ್ದು ಚೇರೆಪಟ್ಟಿ, ದುಂಡುಮುಖ, ನೀಟಾದ ಮೂಗು, ಗೋಧಿ ಮೈಬಣ್ಣ, ಸದೃಢ ಮೈಕೊಟ್ಟು, ಅಗಲವಾದ ಹಣೆ, ಸುಮಾರು ಎತ್ತರು 5 ಫೋಟು. ಬಟ್ಟೆ ಬರೆಗಳು ಬಿಳಿ ಬಣ್ಣ ಹೋಲುವ ಸೀರೆ ಧರಿಸಿದ್ದು ಇರುತ್ತದೆ. ಬರುವ ಮಾತನಾಡುವ ಭಾಷೆಗಳು ಕನ್ನಡ, ಹಿಂದಿ, ಮರಾಠಿ ಹಾಗೂ ಲಂಬಾಣಿ. ಈ ಚೇರುಗಳ ಯುವತಿ ಪತ್ತೆಯಾದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಲು ಕೋರಲಾಗಿದೆ.

0: ಸಾಕಿನ್ ಉತ್ನಾಳ್ ಚೆಹರೆ ಪಟ್ಟಿ ಗುಂಡುಮುಖ ನೀಟಾದ ಮೂಗು ಗೋಧಿ ಮೈಬಣ್ಣ ಸದೃಢ ಮೈಕಟ್ಟು ಸುಮಾರು ಎತ್ತರ 2 ಫೋಟು 5 ಇಂಚು ಬಟ್ಟೆ ಬರೆಗಳು ನೀಲಿ ಬಣ್ಣದ ಟೀಶರ್ಟ್ ಧರಿಸಿದ್ದು ಬರುವ ಭಾಷೆಗಳು ಮಾತನಾಡುವ ಭಾಷೆ ಲಮ್ಮಾನಿ. ಈ ಚೇರುಗಳ ಹುಡುಗ ಪತ್ತೆಯಾದಲ್ಲಿ ಸಮೀಪದ ಪೊಲೀಸರಿಗೆ ತಿಳಿಸಲು ಪ್ರಕಟಣೆ ಮೂಲಕ ತಿಳಿಸಲಾಗಿದೆ. ಸಮಯ 6:37 ಆಗುತ್ತಲಿದೆ. ನಿಮ್ಮದೇ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
1: ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
2: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: अक्का नोडू
3: हैप्पी बर्थडे ब्रो।
2: तोरसु ವಾ ನನ್ನ ಇಷ್ಟದ ಕಲರ್
3: ಯಾವಾಗ್ಲೂ ಶಾಪಿಂಗ್
2: ನನ್ ಗೊತ್ತು ಅಮ್ಮ ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ ರೈಟ್
4: ಸೇವಿಂಗ್ ಮಾಡೋ ವಯಸ್ಸು ಕೂಡ
5: ನನ್ ಗೊತ್ತು ಅಪ್ಪ ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ
6: ನನ್ಗೆ ಗೊತ್ತಲ್ವಾ
5: ಆರ್ಬಿಐ ಹೇಳುತ್ತೆ
7: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ರಾಜ್ಯದಲ್ಲಿ 108 ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೌಕರರ ನೇಮಕ, ಸಮವಸ್ತ್ರ, ಸ್ವಚ್ಛತೆ, ತರಬೇತಿ ನೀಡುವ ಜವಾಬ್ದಾರಿ ಕಂಪನಿಗಳದ್ದಾಗಿದ್ದು, ಚಾಲಕರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಕಂಪನಿ ಜೊತೆ ಮಾತುಕತೆ ನಡೆಸಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೇಡಿಕೆ ಈಡೇರಿಸಲು ಆಂಬ್ಯುಲೆನ್ಸ್ ಚಾಲಕರು ಸರ್ಕಾರಕ್ಕೆ 15 ದಿನಗಳ ಗಡುವು

ಇದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ದಾಳಿ ಮುಂದುವರೆದಿದ್ದು, ಔಷಧಿಗಳ ಸುರಕ್ಷತೆಯ ತಪಾಸಣೆಯೂ ಕೂಡ ಮುಂದುವರೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರು ಆಹಾರದ ಜೊತೆಗೆ ಔಷಧಿ ಬಗ್ಗೆಯೂ ಸಮಸ್ಯೆಗಳಿದ್ದಲ್ಲಿ ದೂರು ನೀಡಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ನೈಸ್ ಯೋಜನೆ ಕುರಿತಂತೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡರೂ ಕಾನೂನಿನ ಚೌಕಟ್ಟನಲ್ಲಿಯೇ ಇರಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಬರೆದ ಪತ್ರಕ್ಕೆ ಪ್ರತಿಕ್ರಿಯಿಸಿ,

0: ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ನಡೆದ ರಾಮಯ್ಯ ವಿಜ್ಞಾನ ಮತ್ತು ಆಡಳಿತ ನಿರ್ವಹಣಾ ಸಂಸ್ಥೆ ಉದ್ಘಾಟನೆ ಹಾಗೂ ನಾರಾಯಣ ಪ್ರಜ್ಞಾಲಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉದ್ಯೋಗ ಹುಡುಕುವವರಾಗದೆ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ಬೆಂಗಳೂರು ವಿದೇಶಿ ಉದ್ಯಮಿಗಳ ನೆಚ್ಚಿನ ಆಯ್ಕೆಯಾಗಿದೆ. ಕೌಶಲ್ಯ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳು ದೇಶದ ಏಳಿಗೆಗೆ ಕೊಡುಗೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿಂದು ಸಿಐಐ ಆಯೋಜಿಸಿದ್ದ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಹಾಗೂ ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ.
1: ISRO is not private. ISRO is a government organization and we are working for government investment and we are working there. One of the government mandate to inspire ISRO and NCL is to grow the space ecosystem. With respect to the budget, whatever ISRO needs per year, government is allotting. Whatever we request, government is allotting.
0: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ಸದಾ ವಿಸ್ತರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಇಂದು ಬೆಂಗಳೂರಿನಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಣ ವರ್ಗಾವಣೆ, ಹಣಕಾಸು ವಹಿವಾಟುಗಳು ಮತ್ತು ಬ್ಯಾಂಕ್ ಖಾತೆಗಳ ಮೇಲೆ ಇಡಿ ನಿಗಾ ವಹಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿ ಖಂಡಿಸಿ ಹಾಗೂ ಮಲೆನಾಡು ಉಳಿಸುವಂತೆ ಆಗ್ರಹಿಸಿ ಇಂದು ತೀರ್ಥಹಳ್ಳಿಯ ಬಿಂತಳದಿಂದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಮಲೆನಾಡಿನ ಜನರ ಬದುಕಿಗೆ ಧಕ್ಕೆಯನ್ನುಂಟು ಮಾಡುವ ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಲು ಅವಕಾಶ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ಕುರಿತಂತೆ ಬಿಜೆಪಿಯು ರಾಜ್ಯ ಮತ್ತು ಕೇಂದ್ರ ನಾಯಕರ ನಿಲುವು ಸ್ಪಷ್ಟಪಡಿಸುವಂತೆ ಸಚಿವರು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊರಗ ಸಮುದಾಯದ ಪ್ರಮುಖ ಬೇಡಿಕೆಯಾದ ಭೂಮಿ ಹಕ್ಕು ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಶಾಶ್ವತ ಪರಿಹಾರಕ್ಕೆ ನಿಯಮ ರೂಪಿಸುವಂತೆ ಒತ್ತಾಯಿಸಿ ಕೊರಗ ಪ್ರತಿನಿಧಿಗಳು ಇಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಜಾಥಾ ನಡೆಸಿದರು. ಸಮುದಾಯದ ನಾಯಕರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾದ ಕೊರಗರು ಬುಡಕಟ್ಟು ಪಂಗಡಕ್ಕೆ ಸೇರಿದವರು. ಭಾರತದ ಅತಿ ನಿರ್ಲಕ್ಷಿತ ಬುಡಕಟ್ಟು ಸಮುದಾಯಗಳ ಪಟ್ಟಿಯಲ್ಲಿ ಕೊರಗ ಸಮುದಾಯವು ಒಂದು. ಈ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಶಾಶ್ವತ ಪರಿಹಾರ ರೂಪಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಘೋಷಿಸಿರುವ ಬರಪೀಡಿತ ತಾಲೂಕುಗಳ ಮೊದಲ ಹಾಗೂ ಎರಡನೇ ಪಟ್ಟಿಯಲ್ಲಿ ಗುರುಮಿಟ್ಕಲ್ ಮತ್ತು ಯಾದಗಿರಿ ತಾಲೂಕುಗಳನ್ನು ಸೇರಿಸದಿರುವುದನ್ನು ಖಂಡಿಸಿ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಕೂಡಲೇ ಸರ್ಕಾರ ಎರಡು ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿನಿಧಿಸುವ ಕ್ಷೇತ್ರಗಳನ್ನು ಏಕೆ ಬರಪೀಡಿತ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸುತ್ತಿರುವ ನಟ ದರ್ಶನ್ ವಿಚಾರಣೆಯ ಸಮಯದಲ್ಲಿ ತಮ್ಮನ್ನು ಖುದ್ದಾಗಿ ಹಾಜರು ಪಡಿಸದಿರುವ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಾಕ್ಷಿಗಳು ತಮ್ಮ ಹೇಳಿಕೆಗಳನ್ನು ದಾಖಲಿಸುವಾಗ ತಮ್ಮನ್ನು ಖುದ್ದಾಗಿ ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಈವರೆಗೆ 23 ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ದರ್ಶನ್ ಅವರನ್ನು ಖುದ್ದಾಗಿ ಹಾಜರುಪಡಿಸಲು ಸಾಧ್ಯವಿಲ್ಲ ಎಂದು ಈ ಹಿಂದೆ ವಿಚಾರಣಾ ನ್ಯಾಯಾಲಯ ಖುದ್ದು ಹಾಜರಾತಿಗೆ ತಿರಸ್ಕರಿಸಿತ್ತು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ

0: ಸಚಿವಾಲಯ ಇಂದು ಅಂತಾರಾಷ್ಟೀಯ ಸ್ವಚ್ಛ ವಾಯು ದಿವಸ ಆಯೋಜಿಸಿದೆ. ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಮಾತನಾಡಿ, ಎನ್ಸಿಎಪಿ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಶುದ್ಧ ಗಾಳಿಯು ಒಂದು ಆಕಾಂಕ್ಷೆಯಲ್ಲ, ಸರಿಯಾದ ಯೋಜನೆ ಮತ್ತು ತಳಮಟ್ಟದ ಅನುಷ್ಠಾನದಿಂದ ಸಾಧಿಸಬಹುದಾದ ಪ್ರಾಯೋಗಿಕ ಗುರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶುದ್ಧ ಗಾಳಿಯು ಮೂಲಭೂತ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ ಅವರು, ಮುಂದಿನ ಪೀಳಿಗೆ ಜನರು ಶುದ್ಧ ವಾತಾವರಣದಲ್ಲಿ ಬದುಕಲು ಸಾಧ್ಯವಾಗುವಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ರಾಷ್ಟೀಯ ಹೆದ್ದಾರಿ 66 ಅಂಚಿನಲ್ಲಿರುವ ತ್ರಾಸಿ ಮತ್ತು ಮರವಂತೆ ಬೀಚ್ನ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದಿನ 3-4 ತಿಂಗಳ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಭಾರತ ಪಾಕ್ ನಡುವಿನ 1965 ಯುದ್ದದಲ್ಲಿ ಯುದ್ದ ವಿಮಾನವನ್ನು ಹೊಡೆದುರುಳಿಸಿದ ಸಾಹಸಿ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 61ನೇ ಪುಣ್ಯಸ್ಮರಣ ಕಾರ್ಯಕ್ರಮ ಮಡಿಕೇರಿಯಲ್ಲಿ ಇಂದು ನಡೆಯಿತು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದ ಮೋಹನ್ ರೆಡ್ಡಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಎಚ್ಐವಿ ಬಗ್ಗೆ ಅರಿವು ಮೂಡಿಸಲು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ನಾಳೆ ಕಾರವಾರದಲ್ಲಿ ನಡೆಯಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೈಜ ಕಲಾವಿದರುಗಳ ಪಟ್ಟಿಯನ್ನು ತಯಾರಿಸಲು ಹಾಗೂ ಗುರುತಿನ ಚೀಟಿಯನ್ನು ನೀಡಲು ಗದಗ ಜಿಲ್ಲೆಯ ಕಲಾವಿದರುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚೆ ನಡೆಸಲು ಸರ್ಕಾರ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ಬಳ್ಳಾರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಸಂದರ್ಭದಲ್ಲಿ ಎದುರಾಗಿದ್ದ ತಾಂತ್ರಿಕ ತೊಡಕುಗಳನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಬಗೆಹರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಬ್ಯುಲೆನ್ಸ್ ನೌಕರರ ಮುಷ್ಕರದಿಂದ ರೋಗಿಗಳಿಗೆ ಸಮಸ್ಯೆಯಾದರೆ ಕಠಿಣ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಕಾನೂನಿನ ಚೌಕಟ್ಟಿನಲ್ಲಿಯೇ ನೈಸ್ ನಿವೇಶನ ಹಂಚಿಕೆ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ರಕ್ಕೆ ಮುಖ್ಯಮಂತ್ರಿ ಪ್ರತಿಕ್ರಿಯೆ. ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ನೂತನ ಶಿಕ್ಷಣ ನೀತಿ ಜಾರಿಗೆ ತರಲು ನಿರ್ಧಾರ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಅಜ್ಜ ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
1: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್.

0: ಆಕಾಶವಾಣಿ ಬೆಂಗಳೂರು. ಇದೀಗ ಕಾರ್ಯಕ್ರಮ ಕೃಷಿ ರಂಗ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಜಯಪುರ

0: ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: $10,00,000 ಲಾಟ್ರಿ ನನ್ಗೆ
7: ಸಿಕ್ಕಿ ಬಿದ್ರು.
8: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶಿದ್ರಾಯನ್ ಸಾಳುಂಕಿ.
10: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಅಣಬೆ ಕೃಷಿಯನ್ನು ಮಾಡಿ ಆದಾಯವನ್ನು ಪಡಿತಾ ಇದ್ದಾರೆ. ದಿಲೀಪ್ ಕುಮಾರ್ ಮಲಕಪ್ಪ ಮೌರ್ಯ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರಗಳು.
1: ದಿಲೀಪ್ ಕುಮಾರ್ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ?
2: ನಮ್ಮದು 10th, ಆಮ್ಯಾಗ ಏನದ ITI ಮುಗಿಸ್ಕೊಂಡಿದ್ದೀವಿ.
1: ತಾವು ITI ಮುಗಿಸಿ ಈ ಕಂಪನಿ ಕಡೆ ಒಲವನ್ನು ತೋರಿಸಿದೆ, ಈ ಕೃಷಿ ಕಡೆ ಯಾಕೆ ಬಂದ್ರಿ ಅಂತ?
2: ನಿಮ್ಮ ಕ್ವಶನ್ ಬರಬರಿ ಇದ್ದಾರೆ. ಯಾಕಂದ್ರೆ ನಾನು ಈಗ ITI ಮುಗಿಸ್ಕೊಂಡು ಯಾವ್ದಾದ್ರೂ ಕಂಪ್ನಿ ಒಳಗೆ ಹೋಗ್ಬೋದಿತ್ತು, ಹೋಗಿನೂ ಬಂದಿನ್ರಿ, ಬಟ್ ಅದು ನನಗೆ ಸಫಿಷಿಯಂಟ್ ಆಗಲಿಲ್ಲ. ನಾನು ಕೃಷಿಕನಾಗೇ ಬೆಳಿಬೇಕು ಅಂತೇಳಿ ಒಂದು ಆಸಕ್ತಿ ಇತ್ತು ನನಗೆ. ಅದರೊಳಗೆ ನಾ ಏನು ಮಾಡಿದ್ರೆ ಕೃಷಿಗೆ ಆಗ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದೆ. ನಾ ವಿಚಾರ ಮಾಡಿದಾಗ ನನಗೆ ಅಣಬೆ ಮಾಡಬೇಕು ಅಂತೇಳಿ ಸ್ವಲ್ಪ ಜಾಗದಾಗ ನಾನು ಅಣಬೆ ಮಾಡಿ ಒಂದು ಏನೋ ಸಾಧನೆ ಮಾಡಿದ್ನಿ ಅಂತಂದ್ರೆ ನಾನು ಒಬ್ಬ ಒಂದು ಮಾಡಲಾಗಿ ಇದು ಮಾಡ್ಬೋದಲ್ಲ ಅಂತೇಳಿ ನಾನು ಒಂದು ಅಂದ್ಕೊಂಡ ಬಳಿಕ ಏನದ, ನಾನು ಇನ್ನು ಇದನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಯೂಟ್ಯೂಬ್ದಾಗ ಸಾಕಷ್ಟು ನೋಡಿದೆ. ಆದರೂ ನನಗೆ ಅದನ್ನು ಸ್ವಲ್ಪ ಇದು ಅನ್ನಿಸ್ತು, ಇಲ್ಲಿ ಎಲ್ಲೋ ಒಂದು ಕಡೆ ಟ್ರೈನಿಂಗೋ ಎಲ್ಲೋ ತೊಗೋಬೇಕಂತ ಅನ್ನಿಸ್ತು. ಆ ಟೈಮ್ದಾಗ ನನಗೆ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಾಗ MS ವಸ್ತ್ರದ ಅಂತೇಳಿ ಅವರು ಹೆಡ್ ಇದ್ದಾರೆ, ಹೋಮ್ ಸೈನ್ಸಿಸ್ಟ್ ಅಂತೇಳಿ ಒಬ್ಬರು ಶ್ವೇತಾ ಮೇಡಮ್ ಅಂತೇಳಿ,
1: ಶ್ವೇತಾ
2: ಮಣ್ಣಿಕೇರಿ ಮೇಡಮ್ ಅಂತೇಳಿ ಅವರು ನಮಗೆ ಟ್ರೈನಿಂಗ ಭಾಳ ಒಳ್ಳೆ ರೀತಿದೆ ಅಂತ ನಮಗೆ ಟ್ರೈನಿಂಗ್ ಕೊಟ್ಟರು. ಯಾಕಂತಂದ್ರೆ ನಾವು ಯೂಟ್ಯೂಬ್ದಾಗ ನೋಡಿದಾಗ ನಮಗೆ ಅದ್ರ ಬಗ್ಗೆ ಭಾಳ ಹೇಳ್ತಿದ್ರು, ಖರೆ ನಾವು ಟ್ರೈನಿಂಗ್ ತೊಗೊಳ್ಳೋ ಹೊತ್ತಿನಾಗ ಅದು ಒಂದು ಬೇರೆ ರೀತಿನೇ ಆಯಿತು. ಯಾಕಂದ್ರೆ ಟ್ರೈನಿಂಗ್ದಾಗ ಸಾಕಷ್ಟು ನಮಗೆ ಅದ್ರ ಬಗ್ಗೆ ಭಾಳ ಆಸಕ್ತಿ ಹುಟ್ಟಿತು. ಅವ್ರು ಹೇಳಿದ್ದ ಏನು ಹೇಳಿದ್ರಪ್ಪ ಅಂದ್ರೆ ಬೆಳೆದ್ರ ಬಗ್ಗೆನೂ ಹೇಳಿದ್ರು, ಆ ನಂತರ ಅದನ್ನು ಮಾರ್ಕೆಟ್ ಬಗ್ಗೆ ಹೇಳಿದ್ರು, ಅದನ್ನು ಉಳಿತು ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಯಾವ ರೀತಿ ಅದನ್ನು ಮೌಲ್ಯವರ್ಧನ ಬಗ್ಗೆನೂ ಹೇಳಿದ್ರು. ಇಷ್ಟೆಲ್ಲ ನಮಗೆ ಭಾಳ ಹೆಲ್ಪ್ ಮಾಡಿದ್ರು ಶ್ವೇತಾ ಮೇಡಮ್ ಅವರು. ಅದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳಕ್ಕೆ ನನಗೆ ಭಾಳ ತುಂಬ ಇದು ಐತಿ.
1: ದಿಲೀಪ್ ಕುಮಾರ್ ಅವರೇ, ಅದೇ ರೀತಿ ಈಗ ತಾವು ಈ

0: ಅಣಬೆ ಕೃಷಿಯನ್ನು ಮಾಡ್ಬೇಕು ಅನ್ಕೊಂಡ್ರಿ, ಈ ಭಾಗಕ್ಕೆ ಈ ಅಣಬೆ ಸೂಕ್ತ ಅಂತ ಹೇಳ್ತೀರಿ?
1: ಹೌದ್ರಿ, ಈ ಭಾಗಕ್ಕೆ ಸೂಕ್ತ ಇಲ್ಲ ಅಂತ ಹತ್ತಿದ್ರು. ಈಗ ಅದು ಈ ಭಾಗಕ್ಕೆ ನೋಡ್ರಿ, ನಾವು ಬೇರೆ ಕಡೆದಿಂದ ತರಿಸೋದ್ರಿಂದ ಅದು ನಮಗೆ ಅದ್ರ ಬಗ್ಗೆ ಏನು ಅಷ್ಟು ನಾಲೆಜ್ ಬೆಳೆಯಲ್ಲ. ನಾವು ಇಲ್ಲೇ ಬೆಳೆದು ಇಲ್ಲೇ ತಿನ್ನೋದ್ರಿಂದ ನಮಗೆ ಭಾಳ ಸಾಕಷ್ಟು ನಮಗೆ ಅದ್ರ ಬೆಳೆದೂ ಗೊತ್ತಾಗ್ತದೆ. ಆಮ್ಯಾಗ ಅದ್ರ ಬಗ್ಗೆ ಏನೈತಿಪ್ಪ ಅನ್ನೋದ್ರೂ ನಮ್ಮಲ್ಲೇನೆ ನಾವು ಬೆಳೆದೇವು ಅಂದ್ರೆ ಸಾಕಷ್ಟು ನಮಗೆ ಒಂದು.
0: ಅದೇ ರೀತಿ ಈ ಮಶ್ರೂಮಲ್ಲಿ ಎಷ್ಟು ಬಗೆಯ ಮಶ್ರೂಮ್ಗಳಿವೆ ಅಂತ ಹೇಳ್ತೀರಿ?
1: ಅದರೊಳಗೆ ಸುಮಾರು 2000 ಅಣಬೆಗಳದಾವ್ರಿ. ಆ 2000 ನಾವು ತಿನ್ಬಹುದು, ಸಾಕಷ್ಟು ಅದ.
0: ಅದೇ ರೀತಿ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಗೆ ಅನ್ಕೊಳ್ಳೋಣ ನಾವು, ಇಲ್ಲಿ ಯಾವ ಬೆಳೆ ಬೆಳೆಯಕ್ಕೆ ಸೂಕ್ತ ಅಂತ ಹೇಳ್ತೀರಿ?
1: ನಮ್ಮಲ್ಲಿ ಈಗ ಆಯಿಸ್ಟರ್ ಅಂತೇಳಿ ಅದು ಬೆಳಿಲಕ್ಕೆ ಭಾಳ ಸೂಕ್ತ. ಈಗ ಬೇಸಿಗೆ ಕಾಲ ಬರ್ತದೆ ಸರ್, ಬೇಸಿಗೆ ಟೈಮ್ದಾಗ ನಾವು ಹಾಲಣಬೆ ಅಂತ ಹೇಳಿ ಸರ್, ಮಿಲ್ಕಿ ಮಶ್ರೂಮ್ ಅಂತ ಹೇಳೈತಿ, ಅದನ್ನು ಬೆಳಿಲಾಕ ಭಾಳ ಸೂಕ್ತ. ನಾನು ಆಯಿಸ್ಟರ್ ಮಾಡಿ ನಾನು, ಆಮ್ಯಾಗ ಏನದ ಈ ಮಿಲ್ಕಿ ಮಶ್ರೂಮ್ನು ಬೆಳಿಲಾಗತ್ತೆ. ಅಂದ್ರೆ 2 ನಾವು ಆಗಸ್ಟ್ ಹಿಡ್ಕೊಂಡು ಮಳೆ ಸ್ಟಾರ್ಟ್ ಆಗ್ತದಲ್ಲ, ಈ ಮಳೆ ಸ್ಟಾರ್ಟ್ ಆದಾಗ ನಾವೇನು ಮಾಡ್ಬೋದು, ಆಯಿಸ್ಟಾರ್ ಹಾಕ್ಬೋದು. ಆನಂತರ ಮಳೆ ಕಡಿಮೆ ಆದ ಟೈಮ್ದಾಗ ಜನವರಿ ಹಿಡ್ಕೊಂಡು ಮುಂದೆ ಮೇ ಜೂನ್ ತನಾನು ಅವಾಗ ನಾವು ಇದನ್ನು ಸೂಕ್ತಗೆ ಯಾವ್ದಪ್ಪ ಅಂತಂದ್ರೆ ಹಾಲಣ್ಣೆ ಮಿಲ್ಕಿ ಮಶ್ರೂಮ್ ಬೆಳಿಲಾಕ ಭಾಳ ಯೋಗ್ಯ.
0: ಅದೇ ರೀತಿ ಯಾವ ವಾತಾವರಣಕ್ಕೆ ಈ ಅಣಬೆ ಬೆಳೆಯಲು ಸೂಕ್ತ ಅಂತ ಹೇಳ್ತೀರಿ?
1: ನಮಗೆ ಇದು ನಮ್ಗೆ ಜೂನ್ ಹಿಡ್ಕೊಂಡು ಈ ಮಳೆ ಸ್ಟಾರ್ಟ್ ಆಗ್ತದಲ್ರಿ, ಅಲ್ಲಿ ತನೂ ನಾವು ಭಾರಿ ಚಂದಾಗಿ ಬೆಳಿಬೋದು.
0: ಅಂದ್ರೆ ಒಂದು ಸ್ವಲ್ಪ ಅತಿ ಬಿಸಿಲೂ ಇರಬಾರ್ದು, ಅತಿ ಮಳೆನೂ ಇರಬಾರ್ದು, ಒಂದು ತಂಪಾದ ವಾತಾವರಣ ಇರಬೇಕಂತ.
1: ನಾವು ತಂಪಾದ ವಾತಾವರಣ ನಾವು ಮಾಡ್ಕೋಬೇಕ್ರಿ, ಅದರೊಳಗೆ ಒಂದು ಚಲೋತ್ನಾಗ ಒಂದು ರೂಮ್ ಮಾಡ್ಕೋಬೇಕು. ಆ ರೂಮಿಗೆ ಏನದ ಅದಕ್ಕೆ ಆದಂಥದ್ದು ಒಂದು ಟೆಂಪರೇಚರ್ ಇರುತ್ತೆ.
0: ಅದೇ ರೀತಿ ಈಗ ತಾವು ರೂಮ್ ಬಗ್ಗೆ ಹೇಳ್ತಾ ಇದ್ರಿ, ಈಗ ತಾವು ರೂಮನ್ನು ಯಾವ ರೀತಿ ರೆಡಿ ಮಾಡ್ಕೊಂತೀರಿ?
1: ನೋಡ್ರಿ, ನಾವು ರೂಮ್ನೊಳಗೆ ಒಂದು 100x50 ನಮ್ಮದು ಗೋಡೌನ್ ಇದೆ, ಅದರೊಳಗೆ ಒಂದು 1/2 ನಾನು ಬಿದಿರಿಂದು ಸೆಲ್ಫ್ ಮಾಡ್ಕೊಂಡಿನಿ ರೀ. ಅಂದ್ರೆ ಆ ರೆಡಿ ಮಾಡಿ ಇಟ್ಕೊಳಕ್ ಅದನ್ನೊಂದು ಬಿದಿರಿಂದ ಒಂದು ಸೆಲ್ಫ್ ಮಾಡ್ಕೊಂಡೀನಿ. ಆ ಸೆಲ್ಫ್ ಮಾಡ್ಕೊಂಡು ಸುತ್ತಮುತ್ತ ಏನದ ಒಳಗಡೆ ಗ್ರೀನ್ ಶೆಡ್ ನೆಟ್ ಬರ್ತದಲ್ಲ ಅದನ್ನು ಹಾಕೊಂಡೀನಿ. ಅಂದ್ರೆ ಯಾವುದೇ ಒಂದು ಹುಳ ನೊಣಗಳಾಗಲಿ ನೊರಸಾಗಲಿ ಯಾವ ಬರಬಾರ್ದು ಸರ್.
0: ಅಂದ್ರೆ ಯಾವುದೋ ಕ್ರಿಮಿ ಕೀಟಗಳು
1: ಯಾವ ಬರಬಾರ್ದ್ರಿ, ಆ ರೀತಿ ನಾ ವ್ಯವಸ್ಥೆ ಮಾಡ್ಕೊಂಡೇನ್ರಿ ಸರ್.
0: ಅದೇ ರೀತಿ ಈ ಅಣಬೆ ಬೀಜವನ್ನ ಎಲ್ಲಿಂದ ತರ್ತಿರ್ತಾವ?
1: ನಾವು ಅಣಬೆ ಬೀಜನ ನಾನು ಆಯಾ ಸರದಾಗ ನಾ ತೊಗೊಂಬರ್ತೀನಿ ರೀ ಬೆಂಗಳೂರದಾಗ, ಯಾಕಂದ್ರೆ ಅಲ್ಲೇ ನಮಗೆ ಯಾಕಂದ್ರೆ ಪ್ರೊಡಕ್ಟು ಅಲ್ಲೇ ಐತಿ, ಅಲ್ಲಿ ಅದ್ರ ಬಗ್ಗೆ ಭಾಳ ರಿಸರ್ಚ್ದೊಳಗೆ ಅಲ್ಲಿ ಐತಿ. ಯಾಕಂತಂದ್ರೆ ಅಲ್ಲಿ ಬೀಜ ನಾವು ತೊಗೊಂಡೇವು ಅಂದ್ರೆ ಯಾವುದು ಪ್ರಾಬ್ಲಮ್ ಆಗಲ್ಲ. ನಾವು ಬೇರೆ ಕಡೆ ನಾವು ಕೆಲವೊಂದು ಕಡೆ ಯೂಟ್ಯೂಬ್ದಾಗ ನೋಡ್ತೇವೆ ಸರ್, ಕೆಲವೊಂದು ಕಡೆ ಸಕ್ಸಸ್ ಆಗ್ತಾವೆ, ಕೆಲವೊಂದು ಕಡೆ ಸಕ್ಸಸ್ ಆಗಲ್ಲ. ಆ ಕಾರಣಕ್ಕೆ ಅನ್ನೋದ ನಾವು ಅಲ್ಲೇ ತೊಗೊಳ್ಳೋದು ಭಾಳ ಸೂಕ್ತ.
0: ಅದೇ ರೀತಿ ಈಗ ಅಣಬೆ ಬೆಳಿಬೇಕಂದ್ರೆ ನಮ್ಮ ಒಂದಿಷ್ಟು ಕೆಲವೊಂದಿಷ್ಟು ವಿಧಾನಗಳಿರ್ತಾವೆ, ಈ ಅಣಬೆ ಬೆಳಿಬೇಕಂದ್ರೆ ತಾವು ಯಾವ ವಿಧಾನಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರಿಗೆ ಹೇಳ್ತೀರಿ?
1: ನಾವು ಯಾವ ವಿಧಾನ ಅಳವಡಿಸ್ಕೊಂಡೇವು ಅಂದ್ರೆ ಸರ್, ಈಗ ನಾವು ನಮ್ಮಲ್ಲಿ ಜೋಳ ಬೆಳಿತೇವೆ, ಗೋಧಿ ಬೆಳಿತೇವೆ, ಕಡ್ಲಿ ಬೆಳಿತೇವೆ. ಇದರೊಳಗೆ ಈ ನಾವು ಗೋಧಿ ಹೊಟ್ಟಿನಾಗೂ ಬೆಳಿಬೋದು, ಜೋಳದ ಹೊಟ್ಟಿನಾಗೂ ಬೆಳಿಬೋದು, ಆದ್ರೆ ಅದರೊಳಗೆ ಇಳುವರಿ ಜಾಸ್ತಿ ಬರಲ್ಲ. ಬಟ್ ನಮಗೆ ಇಳುವರಿ ಯಾವುದಂದ್ರೆ ಕರೆಕ್ಟಾಗಿ ಕೊಡೋದಂದ್ರೆ ಭತ್ತ ಐತಲ್ಲ, ಆ ಹುಲ್ಲಿನೊಳಗೆ ನಮ್ಗೆ ಸಫಿಷಿಯಂಟ್ ಆಗಂಗೆ ನಮಗೆ ಬರ್ತದ್ರಿ ಅದು. ನಾವು ವಿಧಾನಗಳಂದ್ರೆ ಈಗ ನೆಲ್ಲು ಹುಲ್ಲು ನಾವು ಬೆಳಿತೀವಿ, ನೆಲ್ಲು ಹುಲ್ದಾಗ ಯಾವ ರೀತಿ ಮಾಡ್ಬೇಕಂತಂದ್ರೆ ನೆಲ್ಲು ಹುಲ್ಲ 4 ನಾವು ಕಟ್ ಮಾಡ್ಬೇಕ್ರಿ, 2x3x4x4 ಕಟ್ ಮಾಡ್ಬೇಕು. ಕಟ್ ಮಾಡಿ ಅದನ್ನೇನದ 6 ನೆನೆ ಇಡ್ಬೇಕು, ನೆನೆ ಇಟ್ಟು ಆನಂತರ ಏನದ ಅದನ್ನು ಮತ್ತೊಂದು 3 ಕುದಿಸ್ಬೇಕ್ರಿ. ಕುದಿಸಿದ ನಂತರ ಅದನ್ನು ಮತ್ತೆ ಆರಿಸ್ಬೇಕು, ಆರಿಸಿ ಸ್ವಚ್ಛವಾದ ಜಾಗದಾಗ ಒಂದು ರೂಮ್ನಾಗ ಅದಕ್ಕೆಲ್ಲ ಸ್ಯಾನಿಟೈಸರು ಅದು ಇದು ಹೊಡ್ಕೊಂಡು ಡೆಟಲ್ಲೆಲ್ಲ ಹೊಡ್ಕೊಂಡು ಆ ಜಾಗಕ್ಕೆ ಅದನ್ನು ಒಯ್ದು ಅಲ್ಲಿ ಆರಿಸ್ಬೇಕು, ನೆರಳಿಗೆ ಆರಿಸ್ಬೇಕು. ಆರಿಸಿದ ನಂತರ ಏನದ ನಾವು ಅದು ಪಿ ಪಿ ಕವರ್ ಅದು ಇದು ಬೀಜ ಎಲ್ಲ ತೊಗೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಬೀಜ ಹಾಕೋತ ತುಂಬಿ ತುಂಬಿಂದ ಆದ ನಂತರ ಅದಕ್ಕೆ ಏರ್ ಪಾಸ್ ಆಗ್ಬೇಕ್ರಿ.
0: ಹೌದು,
1: ಅದನ್ನು ಅದಕ್ಕೆ ಹಿಡ್ ಮುಟ್ಟಿ ನೋಡಿದಾಗ ನಮಗೆ ತಂಬ್ಲ ಎಷ್ಟಿರ್ಬೇಕಪ್ಪ ಅಂತಂದ್ರೆ ನೀರು ಕೈಗೆ ಹತ್ತಬಾರ್ದು, ಅದನ್ನು ಆರದ್ದು ಕೈಗೆ ಹತ್ತಬಾರ್ದು. ಆ ಹತ್ತಲಾರ್ದಂಗೆ ಆಯಿತು ಅಂತಂದ್ರೆ ಅದನ್ನು ಏನದ ನಾವು ಒಂದು ಕ್ಯಾರಿ ಬ್ಯಾಗ್ದಾಗ ಒಂದು ಲೇಯರ್ ತೊಗೊಳ್ಳೋದು, ಆಮ್ಯಾಗ ಒಂದು ಸ್ಟೆಪ್ನಾಗ ಬೀಜ ಹಾಕೊಳ್ಳೋದು, ಆಮ್ಯಾಗ ಒಂದು 4-5 ಲೇಯರ್ ನಾವು ಬೀಜ ಹಾಕೋದು
0: ಒಂದು ಬ್ಯಾಗಲ್ಲಿ,
1: ಒಂದು ಬ್ಯಾಗ್ದಾಗ ಅದು 100 ಬೀಜ ಹಿಡಿತದ್ರಿ ಒಂದು ಬ್ಯಾಗ್.
0: ಅಂದ್ರೆ ಒಂದು ಬ್ಯಾಗ್ನಲ್ಲಿ ಎಷ್ಟು ಕೆಜಿ ತಾವು ಅಣಬೆನ ಪಡಿಬೋದು ಅಂತ ಹೇಳಿ?
1: ಒಂದು 100 ಬೀಜಕ್ಕೆ ನಮಗೆ 1-1.5 kg ನಮ್ಮ ಅಣಬೆ ಬೆಳಿಬೋದು.
0: ಈಗ ತಾವು ಅಣಬೆ ಈಗ ಫಸ್ಟ್ ಬೀಜ ಹಾಕಿರ್ತೀರಿ, ಅಂದ್ರೆ ಒಂದೇ ಟೈಮ್ಗೆ ಇದು ಅಣಬೆ ಬರುತ್ತಾ ಅಂದ್ರೆ ಒಂದ್ 2-3 ಸರಿ ಇದ್ರ ಇಳುವರಿಯನ್ನು ತಕ್ಕೋಬಹುದಾ?
1: ನಾವು ಬೀಜ ಹಾಕಿದ ನಂತರ ನಾವು 3 ಕಟಾವ್ ಮಾಡ್ಬೋದು ಸರ್, 3 ಬರ್ತದೆ ನಮ್ಗೆ,
0: 3 ಬರ್ತದೆ.
1: ಹಾ,

0: ಫಸ್ಟ್ನೇದು ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ತದೆ, ಸೆಕೆಂಡ್ ಸ್ವಲ್ಪ ಕಡಿಮೆ, ಥರ್ಡ್ ಏನದ ಒಂದು ಸ್ವಲ್ಪ ಅದಕ್ಕಿತ್ತಲ್ಲ ಕಡಿಮೆ ಬರ್ತದೆ. ಅಷ್ಟು ಸೇರಿ ನಮಗೇನದ ಒಂದು ಒಂದೂವರೆ ಭಾಳ ಚಂದ ಇದು ಮಾಡಿದ್ದೀವಿ ಅಂದ್ರೆ 2 kg ತನಕ ಆರಾಮ್ ಬರ್ತದೆ. ನಾ 2 kg ತೆಗೆದೀನಿ ಸರ್.
1: ತುಂಬ ಸಂತೋಷ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೇ. ಅದೇ ರೀತಿ ಈ ಅಣಬೆಯನ್ನು ಮಾರುಕಟ್ಟೆ ವ್ಯವಸ್ಥೆನ ಮಾಡ್ಕೋಬೇಕಾಗತ್ತೆ. ಈ ಅಣಬೆಯನ್ನು ಎಲ್ಲಿ ತಾವು ಮಾರ್ಕೆಟ್ ಮಾಡ್ತೀರಿ
0: ಸರ್? ನಾವು ಮಾರುಕಟ್ಟೆ ನಮಗೆ ಅದನ್ನು ಭಾಳ ಪ್ರಾಬ್ಲಮ್ ಇತ್ತು ಇಲ್ಲಿ, ಯಾಕಂತಂದ್ರೆ ಇದ್ರ ಬಗ್ಗೆ ಯಾರಿಗೇನು ಇನ್ನೂ ಅವೇರ್ನೆಸ್ ಇನ್ನೂ ಸರಿಯಾಗಿ ಇದ್ರದ ಬಗ್ಗೆ ಇಲ್ಲಿ ನಮ್ಮ ಬಿಜಾಪುರದಾಗ ಗೊತ್ತಿಲ್ಲ. ಅದನ್ನು ನಾವು ಗೊತ್ತಿರೋರು ಜನಕ್ಕೆ ನಾವು ಹೋಗಿ ಕೇಳಬೇಕು.
1: ಹೌದು,
0: ಯಾಕಂತಂದ್ರೆ ನಾವು ಆಫೀಸರ್ಸು ಯಾರು ಅದ್ರ ಬಗ್ಗೆ ಜರ ಇದ್ದು ಇದ್ದವರಿಗೆ ಅಲ್ಲಿ ಹೋಗಿ ನಾವು ಕೇಳಿದೇವಂದ್ರೆ ಅವ್ರಿಗೆ ಗೊತ್ತಿರ್ತದೆ. ಅವ್ರು ಏನು ಮಾಡ್ಬಿಡ್ತಾರೆ, ಸಡನ್ಲಿ ಏನದ ತೊಗೊಂಬಿಡ್ತಾರೆ. ನಾನು ಸುಮಾರು ಒಂದು 1 ಆಯ್ತು ರೀ ನಾನು ಬೆಳಿಲಕತ್ತು. ಈಗ ನಾ ಚಲೋ ಚಲೋ ಆಫೀಸರ್ಗಳು ಹೋಗಿ ಮೀಟ್ ಆದಾಗ ಏ ತೊಗೊಂಬಾರಪ್ಪ ಅಂತ ಹೇಳ್ಯಾರಿ. 500 rupees kg ಹಂಗೆ ನಾನು ಅದನ್ನು ಮಾರಾಟ ಮಾಡ್ತೀನಿ ಸರ್.
1: ಅದೇ ರೀತಿ ಈ ಅಣಬೆ ತಿನ್ನೋದ್ರಿಂದ ಆಗುವಂಥ ಉಪಯೋಗಗಳು ಏನಂತಮ್ಮ ರೈತರಿಗೆ ಹೇಳ್ತೀರಿ
0: ಸರ್? ಈ ಅಣಬೆ ತಿನ್ನೋದ್ರಿಂದ ನಮಗೆ ಯಾವ ರೀತಿ ನಮ್ಮ ಆರೋಗ್ಯವನ್ನು ನಮಗೆ ಕಾಪಾಡ್ತದಪ್ಪ ಅಂತಂದ್ರೆ, ನಮಗೆ ಮೊದಲನೇದ್ದು ಇದ್ರೊಳಗೆ ಹೈ ಫೈಬರ್ ಇರ್ತದೆ ಸರ್. ನಾವು ಏನು ತಿಂತೇವೆ ಅದು ಜೀರ್ಣಶಕ್ತಿ ಇದ್ರೊಳಗೆ ಜಾಸ್ತಿ ಐತಿ. ನಮಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಮೋಷನ್ ಕರೆಕ್ಟಾಗಿ ಆಗುತ್ತೆ. ಆಮ್ಯಾಗ BP ಶುಗರ್ ಇದ್ದವರಿಗೆ ಅದರದ್ದು ಪೌಡ್ರು ಐತೆ ರೀ, ಅವ್ರಿಗೂ ಕಡಿಮೆ ಆಗ್ತದೆ ಒಂದು 2 ತಿಂಗಳದಾಗ. ಮತ್ತು ಅವರ ಚರ್ಮ ಕಾಂತಿ ಅದನ್ನು ಚಲೋ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಇದರದಿಂದ ಹೃದಯ ರೋಗ ಅವು ಎಲ್ಲ ತಡೆಗಟ್ಟಬಹುದು ರೀ.
1: ಅಂದರೆ ಇದು ಮನುಷ್ಯನ ಒಂದು ಆರೋಗ್ಯಕ್ಕೆ ಇದೊಂದು ಸೂಕ್ತವಾದ ಆಹಾರ ಪದಾರ್ಥ ಅಂತ ಹೇಳ್ಬೋದು.
0: ಹೌದು,
1: ತುಂಬ ಸಂತೋಷ ದಿಲೀಪ್ ಕುಮಾರ್ ಅವರೇ. ಅದೇ ರೀತಿ ಈ ಅಣಬೆಗೆ ಒಂದಿಷ್ಟು ರೋಗಗಳು ಬರ್ತಾವಂತ ಕೇಳ್ಪಟ್ವಿ, ಇದಕ್ಕೆ ಯಾವ್ಯಾವ ರೋಗಗಳು ಬರ್ತಾವ ಅಂತ ಹೇಳ್ತೀರಿ?
0: ಇದಕ್ಕೆ ಗ್ರೀನ್ ಮೋಡ್ ತೆರ ಬರ್ತದೆ ರೀ, ಒಂದು ಬ್ಲ್ಯಾಕ್ ಮೋಡ್ ಅಂತೇಳಿ ಬರ್ತದೆ. ಅದು ಯಾಕೆ ಬರ್ತದೆ ಅಂದ್ರೆ ಬೀಜ ಏನಾರೇ ಸ್ವಲ್ಪ ಸಮಸ್ಯೆ ಆದ್ರೆ ಆ ಮೋಡ್ ಬರ್ಬೋದು. ಆ ನಂತರ ಏನದ ನಾವು ಕುದಿಸು ಹುಲ್ಲ ಇರ್ತದಲ್ಲ ಅದರೊಳಗೆ ಏನಾರೇ ಸ್ವಲ್ಪ ಈ ವ್ಯತ್ಯಾಸ ಆಯ್ತಂದ್ರೆ ಆ ರೋಗ ಬರ್ತದೆ ರೀ. ಅದು ಬತ್ತು ಅಂತಂದ್ರೆ ಅದು ಒಂದು ಬ್ಯಾಗ ಅಲ್ಲದೇ ಇನ್ನೊಂದು ಬ್ಯಾಗ ಕೆಡ್ತದೆ. ಯಾಕಂತಂದ್ರೆ ಅದು ಉಳ್ಳಾಗಡ್ಡಿಗೆ ನಾವು ಒಂದು ಉಳ್ಳಾಗಡ್ಡಿ ಒಂದು ಚೀಲ್ದಾಗ ಒಂದು ಉಳ್ಳಾಗಡ್ಡಿ ಕೆಡ್ತಂದ್ರೆ ಯಾವ ರೀತಿ ಹಂಗೆ ತೊಗೋತದಲ್ಲ ಅವ ರೀತಿ ತೊಗೋತದೆ. ಆ ಬಂದಾಗ ಟೈಮ್ದಾಗ ಅದನ್ನು ಒಯ್ದು ನಾವು ಬೇರೆ ಕಡೆ ಇಟ್ಬಿಡ್ಬೇಕು ಆ ರೋಗ ಬಂದಾಗ.
1: ಅದೇ ರೀತಿ ಇವಕ್ಕೆ ಈ ರೋಗಗಳು ಬಂದಾಗ ಇವುಗಳಿಗೆ ಯಾವುದಾದ್ರು ಸ್ಪ್ರೇಗಳನ್ನು ಮಾಡ್ಬೋದಾ?
0: ಯಾವುದು ಮಾಡಬಾರ್ದು ರೀ.
1: ಅಂದರೆ ಇದು ಸಂಪೂರ್ಣ ಸಾವಯವದ ಆಹಾರ ಅಂತ ಹೇಳಿ.
0: ಹಾಂ, ಇದು ಆರ್ಗ್ಯಾನಿಕ್ ಆಗೋದ್ರಿಂದ ಅದನ್ನು ನಾವು ಯಾವುದು ಆ ಸಿಂಪಡಣೆ ಮಾಡಿ ಈ ಸಿಂಪಡಣೆ ಮಾಡಿ ಮಾಡೋದ್ರಾಗ ಉಪಯೋಗ ಇಲ್ಲ. ಅದೇನು ಒಂದು ಬ್ಯಾಗ್ ಇರ್ತದೆ ಸೈಡಿಗೆ ಸರಿಸಿಟ್ಟು ಬೇರೆನೇ ರೋಗ ಬರಲಾರ್ದಂಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಷ್ಟೆ.
1: ಅದೇ ರೀತಿ ಈಗ ತಮಗೆ ಈ ಅಣಬೆಯಿಂದ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತೀರಿ?
0: ನಮಗೆ ಒಂದು ವರ್ಷಕ್ಕೆ ಸುಮಾರು ಏನು ಇಲ್ಲ ಅಂದರೂ ಒಂದು ನಾವು ಮಾಡ್ದಂಗೆ ಇರ್ತದೆ ಸರ್. ನಾವು ಮಾರ್ಕೆಟ್ ಯಾವ ರೀತಿ ಮಾಡ್ತೇವೆ ಆ ರೀತಿ ಸಾಕಷ್ಟು ಲಾಭ ಅದ. 500 rupees kg ಐತೆ ಅದು. ಇಲ್ಲಿ ಹೆಂಗೆ ನಮ್ಗೆ ಮಾರ್ಕೆಟ್ ಮಾಡ್ತೇವೆ ಆ ಟೈಪ್ ಲಾಭ ಆಗೈತಿ. ಇದಕ್ಕೆ ಇಷ್ಟೇ ಲಾಭ ಇಷ್ಟೇ ಐತೆ ಅಂತ ಹೇಳಲ್ಲ. ಇವತ್ತು 10 kg ಬೆಳೆದೇವತ್ತಂದ್ರೆ 5,000 rupees ಆಯ್ತು. 2 kg ಬೆಳೆದೇವತ್ತಂದ್ರೆ 1,000 rupees ಆಗ್ತದೆ. ಯಾಕೆ ಹಂಗೆ ಆಗ್ತದಂದ್ರೆ ನಾವೇನು ತೊಗೊಳ್ಳುವಂಥ ಕಸ್ಟಮರ್ ಮೇಲೆ ನಮ್ಗೆ ಲಾಭ ಆದ ಇಲ್ಲಿ. ಯಾಕಂದ್ರೆ ಬೆಂಗಳೂರು ಸಿಟಿ ಒಳಗೆ ಏನದ ಅಲ್ಲಿ ಹುಡುಕ್ಯಾಡ್ಕೋತ ಬಂದು ಹೋಯ್ತಾರೆ. ಇಲ್ಲಿ ಹಂಗಿಲ್ಲ, ನಾವೇ ಮಾರ್ಕೆಟ್ ಮಾಡ್ಬೇಕು. ನಾವು 1,000 mandi ರೆಡಿ ಮಾಡಿದೆ ಅಂದ್ರೆ ನಮ್ಗೆ ಜಾಸ್ತಿ ಲಾಭ ಆಗ್ತದೆ. ಕಡಿಮೆ ಮಂದಿಗೆ ಮಾಡಿದೆ ಅಂದ್ರೆ ಕಡಿಮೆ ಲಾಭ ಆಗ್ತದೆ. ಅದನ್ನು ನೋಡ್ಕೊಂಡು ಲಾಭ ಮಾಡ್ಕೋಬೇಕು ನಾವು ಅಷ್ಟೇ.
1: ಅದೇ ರೀತಿ ದಿಲೀಪ್ ಕುಮಾರ್ ಅವರೇ, ಈಗ ಈ ಅಣಬೆಯನ್ನು ಮೌಲ್ಯವರ್ಧನೆ ಮಾಡಿದ್ರೆ ಸಾಕಷ್ಟು ಒಂದು ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ಬೋದು ಅಂತ ತಾವು ಹೇಳಿದ್ರಿ. ಈಗ ತಾವು ಯಾವ್ಯಾವ ಮೌಲ್ಯವರ್ಧನೆಯನ್ನು ಮಾಡ್ತೀರಿ ಇದರಿಂದ?
0: ನಾವು ಪೌಡ್ರ್ ಮಾಡ್ತೇವೆ ರೀ. ಪೌಡ್ರ್ ಮಾಡಿದ ಏನದ ಚಕ್ಲಿ, ಆಮ್ಯಾಗ ಪಾಪಡ, ಆಮ್ಯಾಗ ಏನದ ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು, ಸಾಕಷ್ಟು ವೆರೈಟಿ ಅದಾವೆ. ಅದರೊಳಗೆ ನಮಗೆಲ್ಲ ಶ್ವೇತಾ ಮೇಡಮ್ ಅವರು ಹೇಳಿಕೊಟ್ಟಿದ್ದಾರೆ. ಆ ಇದ್ರದ್ದು ಇದ್ದಿಂದ ನಾನು ಒಂದು 4 items ಮಾಡಿದ್ದೀನಿ ರೀ. 4 items ಮಾಡೀನಿ, ಅವು ಸಕ್ಸಸ್ ಆಗ್ಯಾವ, ಭಾಳ ಒಳ್ಳೆ ಟೇಸ್ಟ್ ಐತಿ.
1: ಅದೇ ರೀತಿ ಈಗ ತಾವು ಈ ಮೌಲ್ಯವರ್ಧನೆಯನ್ನು ಮಾಡ್ತೀನಿ ಅಂತ ಹೇಳಿದ್ರಿ. ಇವುಗಳನ್ನು ಮಾರುಕಟ್ಟೆಗೆ ತರಬೇಕಂದ್ರೆ ಇವಕ್ಕೊಂದೊಂದು ಬ್ರ್ಯಾಂಡ್ ಅಂತ ಒಂದು ನೇಮ್ ಹೆಸರು ಬೇಕು. ಅದನ್ನು ತಾವು ಯಾವ ಒಂದು ಬ್ರ್ಯಾಂಡಿಂದ ತಮ್ಮ ಈ ಪದಾರ್ಥಗಳನ್ನು ಮಾರುಕಟ್ಟೆಗೆ ಕೊಡ್ತಾ ಇದ್ದೀರಿ?
0: ನಾವು ರಾಯಲ್ ಅಂತ ಹೇಳಿದ್ರೆ ಇಟ್ಟಿದ್ದೇವೆ, ರಾಯಲ್ ಮಶ್ರೂಮ್ ಅಂತೇಳಿ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ. ಆ ಬ್ರ್ಯಾಂಡ್ ಪ್ರಕಾರ ಏನದ ಕೆಲವೊಂದು ಟೈಮ್ದಾಗ ನಾವು ಎಕ್ಸಿಬಿಷನ್ದಾಗ ಕೃಷಿ ಮೇಳ ಇಲ್ಲಿ ಇದ್ರೊಳಗೆ ಆ ಕೃಷಿ ಮೇಳದಾಗ ಏನದ ನಾವು ಮಾರಾಟನೂ ಆಗ್ಯಾವ್ರಿ ಸಾಕಷ್ಟು. ಮತ್ತು ಇಲ್ಲಿ ತೋಟಗಾರಿಕೆ ಒಳಗೂ ಇಟ್ಟಿದ್ದೇವೆ, ಅವನು ಮಾರಾಟ ಆಗ್ಯದವ. ಪೌಡ್ರು ಆಗ್ಯದ, ಚಕ್ಲಿ ಆಗ್ಯಾವು, ಯಾವ ನಿಂತಿಲ್ಲ, ಭಾಳ ಟೇಸ್ಟ್ ಐತಿ ಇದು. ಎಲ್ಲಾದ್ರೂ ಈಗೇನು ಮಾಡ್ತಾರಲ್ಲ ಚಕ್ಲಿ, ಆದ್ರೆ ಈ ಚಕ್ಲಿ ಟೇಸ್ಟ್ ಬೇರೆ ಅದ ಹೇಳಿ ಕಸ್ಟಮರ್ಗಳು ಸಾಕಷ್ಟು ಜನ
1: ಅಂದ್ರೆ ಎಲ್ಲರಿಂದ ಒಳ್ಳೆಯ ಪ್ರಶಂಸೆ ತಮಗೆ ಬಂದೈತೆ ಅಂತ ತಾವು ಹೇಳ್ಬಿಡ್ತೀರಿ.
0: ಓಕೆ ಸರ್.
1: ಅದೇ ರೀತಿ ಈ ಮಶ್ರೂಮ್ ಬೆಳೆಯನ್ನ ಈಗ ತಾವು ಒಬ್ಬರೇ ಬೆಳಿತೀರಿ ಅಥವಾ ತಮಗೆ ಸಹಾಯವಾಗಿ ತಮ್ಮ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ?
0: ಬೆಳಿತೀನಿ ರೀ ನಾನು. ಫಸ್ಟಿಗೆ

0: ಸ್ಟಾರ್ಟಿಂಗ್ ನಾನು ಒಬ್ಬನೇ ಬೆಳೆದ, ಯಾಕಂತಂದ್ರೆ ಸೂಕ್ಷ್ಮ ಬೆಳೆ ಅದರೊಳಗೆ ಯಾರನ್ನ ತೊಗೋಬಾರ್ದು. ಆ ತೊಗೊಳ್ಳೋದ್ರಿಂದ ಏನದ ಏನೋ ಸ್ವಂ ಸಮಸ್ಯೆ ಆಯಿತು ಅಂತಂದ್ರೆ ರೋಗ ಬರೋ ಚಾನ್ಸ್ ಐತೆ ಅಂತ ಹೇಳಿದ್ರಲ್ಲ, ಆ ಟೈಮ್ದಾಗ ನಾನೇ ಫಸ್ಟ್ ಒಂದು ಬೆಳೆ ನಾನು ಬೆಳೆದೆ. ಆನಂತರ ಏನದ ಅವ್ರಿಗೆಲ್ಲನೂ ಹಿಂಗೆ ಇರಬೇಕು, ಹಿಂಗಿದ್ದು ನೀವು ಬರಬೇಕಂತಂದ್ರೆ ನಮ್ಮ ಅಣ್ಣನ ಮಗ ಒಬ್ಬ ನಾನು ರಿತೇಶ್ ಅಂತೇಳಿ, ಆ ಹುಡುಗ ನಮ್ಮ ತಾಯಿಯರು,
1: ಅಂದರೆ ನಿಮಗೆ ಸಹಾಯವಾಗಿ
0: ಸಹಾಯವಾಗಿ ಅವರು ಇಬ್ಬರು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ.
1: ತುಂಬ ಸಂತೋಷ ದಿಲೀಪ್ ಕುಮಾರ್ ಅವರೇ. ಅದೇ ರೀತಿ ಕೊನೆಯದಾಗಿ ನಮ್ಮ ಯುವ ರೈತರು ಈ ಅಣಬೆ ಬೆಳಿಬೇಕನ್ನೋರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
0: ಈ ಅಣಬೆ ಬೆಳಿಬೇಕಾದ್ರೆ ನಮ್ಮ ರೈತರು ಇದ್ರಾಗ ಸಾಕಷ್ಟು ಒಳ್ಳೆ ಮಾರ್ಜಿನ್ ಇದೆ, ಇದನ್ನು ಎಲ್ಲ ಕೆಲಸ ಮಾಡ್ಕೋತ ಇದನ್ನೂ ಬೆಳಿಬೋದು. ಬೆಳೆದು ಮಾರ್ಕೆಟ್ ಮಾಡಿಕೊಂಡು ಅವರೇ ಖುದ್ದಾಗಿ ಮಾರ್ಕೆಟ್ ಮಾಡಿಕೊಂಡ್ರೆ ಅಂದ್ರೆ ಇದನ್ನೂ ಒಂದು ಭಾರಿ ಲಾಭದಾಯಕ ಬೆಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ಏನದ ಸಾಕಷ್ಟು ಒಂದು 10-20 ಮಂದಿ ನಾವು ರೈತರು ನಾವು ಬೆಳೆದೇವಿ ಅಂದ್ರೆ 10 ಕೆಜಿ ಬೆಳೆದೇವಿ ಅಂದ್ರೆ ಒಂದು ಕ್ವಿಂಟಲ್ ನಾವು ಬೆಳಿಬೋದು. ಒಂದು ಕ್ವಿಂಟಲ್ ಏನದ ನಾವು ಬೇರೆ ಕಡೆ ನಾವು ತೊಗೊಂಡು ಹೋದೇವಿ ಅಂತಂದ್ರೆ ಅದು ನಮಗೆ ರೇಟ್ ಬರ್ತದೆ, ಅಂದ್ರೆ ಕಂಟಿನ್ಯೂ ಮಾರ್ಕೆಟ್ ಸಿಗ್ತದೆ.
1: ಅಂದ್ರೆ ಈಗ ಒಂದು ಬೈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಬೆಂಗಳೂರು ಅಂತ ಸಿಟಿಯಲ್ಲಿ ಈಗ ಒಂದೊಂದು ಕೆಜಿ ಒಯ್ಯು ಬದಲಿ ಒಂದೇ ಸರಿಗೆ ಒಂದು ಕ್ವಿಂಟಲ್ ಹೋದ್ರೆ ಒಂದು ತಮಗೆ
0: ಒಂದು ಮಾರ್ಜಿನ್
1: ವಾಹನದ ವೆಚ್ಚ ಅಂದ್ರೆ ಟ್ರಾನ್ಸ್ಪೋರ್ಟ್ ಖರ್ಚು ಏನಿರುತ್ತೆ ಅದನ್ನ ನಾವು ಕಡಿಮೆ ಮಾಡ್ಬೋದು.
0: ನಮಗೆ ಡೈಲಿ ಮಾರ್ಕೆಟ್ ಸಿಗ್ತದೆ ರೀ, ಇಲ್ಲೇ ಮಾರೋದ್ರಿಂದ ನಾವು ಹುಡುಕ್ಯಾಡ್ಕೋ ತಗೋಬೇಕು. ಅದಕ್ಕೆ ಅದು ಭಾರಿ ಒಳ್ಳೆಯದು, ಯಾಕಂದ್ರೆ ಹೆಚ್ಚು ರೈತರು ಬೆಳಿಬೇಕು. ಇದನ್ನು ಬೆಳೆದ್ರೆ ಅವ್ರಿಗೇನು ಲಾಭ ನಮಗೂ ಲಾಭ.
1: ಅಂದ್ರೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ ತಮ್ಮ ಕೃಷಿಯ ಜೊತೆಗೆ ಇದೊಂದು ತಮ್ಮ ಪಾರ್ಟ್ ಆಫ್ ಜಾಬ್ ಅಂತ ಯಾವ ರೀತಿ ಹೇಳ್ತೀವಿ ಅದನ್ನ ಇದೊಂದು ತರ ಮಾಡ್ಕೋಬಹುದು ಅಂತ ತಾವು ಹೇಳ್ತಾ ಇದ್ದೀವಿ.
0: ಭಾಳ ಭಾಳ ಒಳ್ಳೆಯದ್ರಿ ಇದು, ಯಾಕಂದ್ರೆ ಹೆಣ್ಮಕ್ಳು ಮಾಡ್ಬೋದು ಇದನ್ನು. ಒಂದು ರೂಮ್ನ್ಯಾಗ ಜಸ್ಟ್ ಒಂದು ರೂಮ್ನ್ಯಾಗ ಕನಿಷ್ಠ ಏನು ಇಲ್ಲ ಅಂದ್ರು ದಿನ 10-20 ಕೆಜಿ ಬೆಳಿಬೋದು ಮನಸ್ಸು ಮಾಡಿದ್ರೆ 10x10.
1: ತುಂಬ ಸಂತೋಷ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೇ, ಇಲ್ಲಿ ತನಕ ನಮಗೆ ಈ ಅಣಬೆ ಕೃಷಿ ಕುರಿತು ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ಅಣಬೆ ಕೃಷಿಯ ಬಗ್ಗೆ ತಮ್ಮಿಂದ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಕೊಡ್ತೇನೆ ಸರ್, 9666-22-7.
1: ಆತ್ಮೀಯರಿ, ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9663-67-22-7 ಈ ನಂಬರ್ಗೆ ಕರೆ ಮಾಡಿ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವ್ರ ಜೊತೆ ಮಾತಾಡಿ ಈ ಅಣಬೆ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಅವರಿಂದ ತಾವು ಪಡಿಬೋದು ಅಂತ ಹೇಳ್ತಾ, ಒಳ್ಳೆಯದು ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಅಣಬೆ ಕೃಷಿ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ತಮ್ಮೆಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಅಣಬೆ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ 84 ಗ್ರಾಮದ ಯುವ ರೈತರಾದ ದಿಲೀಪ್ ಕುಮಾರ್ ಮಲ್ಕಪ್ಪ ಮೌರ್ಯ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು.

ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡುಕೋಳ ಮಡಿವಾಳೇಶ್ವರಪ್ಪರ ತತ್ವಪದಗಳನ್ನು ಕೇಳೋಣ.

0: ಸ್ನೇಹಿತರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಲವು ತತ್ವಪದಗಳನ್ನು ಕೇಳ್ತಾ ಇದ್ರಿ.
1: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ

0: ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ವಾರ್ತೆಗಳ ವಿವರ. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗಳನ್ನು ಇಂದು ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಮಂಡಳಿಯ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದೆ. ಭಾರತೀಯ ಸೇನೆಗಾಗಿ ರಾಸಾಯನಿಕ ಜೈವಿಕ ವಿಕಿರಣ ಮತ್ತು ಅಣುಪತ್ತೆ ವಾಹನಗಳು, ಹೈ ಮೊಬಿಲಿಟಿ ವಾಹನಗಳು, ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ಗಳು ಸೇರಿದಂತೆ ಅಗತ್ಯ ಉತ್ಪನ್ನಗಳು ಖರೀದಿ ಪ್ರಸ್ತಾವನೆಯಲ್ಲಿ ಸೇರಿವೆ. ಇದೇ ವೇಳೆ ಭಾರತೀಯ ನೌಕಾಪಡೆಗಾಗಿ ಆರುದ್ರ ರಾಡಾರ್ಗಳು ಮತ್ತು ಯುದ್ದ ನೌಕೆ ಪ್ರೊಪೆಲ್ಷನ್ ವ್ಯವಸ್ಥೆಯಾದ ಎಂಜಿಟಿ ಹಾಗೂ ಭಾರತೀಯ ವಾಯುಪಡೆಗಾಗಿ ಭೂ ಆಧಾರಿತ ಬಹುಪಯೋಗಿ ಜಾಮರ್ಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ. ಒಟ್ಟು ಶೇಕಡ 98% ಖರೀದಿಗಳನ್ನು ಭಾರತೀಯ ಕೈಗಾರಿಕೆಗಳಿಂದ ಮಾಡಲಾಗುವುದು. ಇದು ವಿದೇಶಿ ಮಾರಾಟಗಾರರ ಮೇಲಿನ ಅವಲಂಬನೆ ಕಡಿಮೆ ಮಾಡಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಡ್ಯುರಾಂಟ್ ಕಪ್ ಪಂದ್ಯಾವಳಿ 2026 ಅಧ್ಯಕ್ಷರ ಕಪ್ ಅನ್ನು ವಿಜೇತ ತಂಡವಾದ ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜ ಸುಬ್ರಹ್ಮಣಿ, ಡ್ಯುರಾಂಟ್ ಫುಟ್ಬಾಲ್ ಪಂದ್ಯಾವಳಿ ಮಂಡಳಿ ಅಧ್ಯಕ್ಷ ಹಾಗೂ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಮಂಡಳಿಯ ಉಪಾಧ್ಯಕ್ಷರು, ಪೂರ್ವ ಬಂಗಾಳ ಫುಟ್ಬಾಲ್ ಕ್ಲಬ್ನ ಅಧಿಕಾರಿಗಳು ಮತ್ತು ಆಟಗಾರರು ಉಪಸ್ಥಿತರಿದ್ದರು. ಯುವಜನತೆ ಮಾದಕ ವಸ್ತು ದುರುಪಯೋಗದ ವಿರುದ್ದ ದೃಢ ನಿಲುವು ತಳೆದು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅಸ್ಸಾಂನ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು,

0: ಮಾದಕ ವಸ್ತುಗಳ ವಿರುದ್ದದ ಹೋರಾಟಕ್ಕೆ ಯುವಜನತೆ ಬದ್ದರಾಗಬೇಕು. ಶೈಕ್ಷಣಿಕ ಸಂಸ್ಥೆಯ ಮೌಲ್ಯವು ಕೇವಲ ಶ್ರೇಯಾಂಕಗಳಿಂದ ನಿರ್ಧಾರವಾಗುವುದಿಲ್ಲ, ಸಮಾಜವನ್ನು ಪರಿವರ್ತಿಸುವ ಸಾಮರ್ಥ್ಯದಲ್ಲೇ ಅದರ ನಿಜವಾದ ಮೌಲ್ಯ ಅಡಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಅಲ್ಲದೆ ಗುವಾಹತಿ ವಿಶ್ವವಿದ್ಯಾಲಯದಲ್ಲಿ 110 ಕೋಟಿ ರೂಪಾಯಿ ವೆಚ್ಚದ ಮೂಲಸೌಕರ್ಯ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇಡೀ ಜಗತ್ತು ಅನಿಶ್ಚಿತತೆಯ ಬಗ್ಗೆ ಚಿಂತಿತರಾಗಿರುವ ಯುಗದಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಸಂಬಂಧ ಹೊಂದಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಲಕ್ಸೆಂಬರ್ಗ್ನ ಉಪಪ್ರಧಾನಿ ವಿದೇಶಾಂಗ ಸಚಿವ ಕ್ಸೇವಿಯರ್ ಬೆಟ್ಟೆಲ್ ಅವರನ್ನು ನವದೆಹಲಿಯಲ್ಲಿ ಇಂದು ಭೇಟಿಯಾದ ಸಂದರ್ಭದಲ್ಲಿ ಡಾ ಜೈಶಂಕರ್ ಈ ವಿಷಯ ತಿಳಿಸಿದರು. ಈ ಭೇಟಿಯು ಭಾರತ ಮತ್ತು ಲಕ್ಸೆಂಬರ್ಗ್ ನಡುವೆ ಬೆಳೆಯುತ್ತಿರುವ ಮತ್ತು ಆಳವಾದ ಪಾಲುದಾರಿಕೆಯನ್ನು ಸೂಚಿಸುತ್ತದೆ. ವ್ಯಾಪಾರ, ಹೂಡಿಕೆ, ಆರ್ಥಿಕ ಸಹಕಾರವು ಪ್ರಮುಖವಾಗಿದ್ದು ಇವುಗಳನ್ನು ಮೀರಿ ಎರಡೂ ಕಡೆಯವರು ಬಾಹ್ಯಾಕಾಶ, ಡಿಜಿಟಲ್ ಮತ್ತು ಹಸಿರು ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕಿದೆ ಎಂದರು. ಲಕ್ಸೆಂಬರ್ಗ್ ಉಪಪ್ರಧಾನಿ ಕ್ಸೇವಿಯರ್ ಬೆಟ್ಟೆಲ್ ಮಾತನಾಡಿ, ಭಾರತದೊಂದಿಗೆ ಲಕ್ಸೆಂಬರ್ಗ್ ವಿಶ್ವಾಸಾರ್ಹ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಹೊಂದಿದೆ. ಸಂಬಂಧವನ್ನು ಗಾಢವಾಗಿಸಲು ಎರಡೂ ಕಡೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ನವದೆಹಲಿಯ ಸತ್ಯನಿಕೇತನ್ ಪ್ರದೇಶದಲ್ಲಿ ಕಟ್ಟಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 7 ಏರಿಕೆಯಾಗಿದೆ. ಒಟ್ಟು 12 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪೈಕಿ 7 ಮಂದಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ರಕ್ಷಿಸಲ್ಪಟ್ಟವರ ಪೈಕಿ 3 ಸ್ಥಿತಿ ಗಂಭೀರವಾಗಿದ್ದು ಇಬ್ಬರು ಆರೋಗ್ಯವಾಗಿದ್ದಾರೆ. ಒಬ್ಬರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ದೆಹಲಿ ತಿಳಿಸಿದೆ. ಇದೇ ವೇಳೆ ಕಟ್ಟಡ ಕುಸಿತ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಆ ಕಟ್ಟಡವನ್ನು ಮಾನ್ಯ ಅನುಮತಿಗಳೊಂದಿಗೆ ನಿರ್ಮಿಸಲಾಗಿದೆಯೇ ಹಾಗೂ ನಿರ್ವಹಿಸಲಾಗಿದೆಯೇ ಎಂದು ಪರಿಶೀಲಿಸುವಂತೆ ದೆಹಲಿ ಹೈಕೋರ್ಟ್ ದೆಹಲಿ ಮಹಾನಗರ ಪಾಲಿಕೆಗೆ ನಿರ್ದೇಶಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಸರ್ಕಾರ ದಕ್ಷಿಣ ವಲಯದ ಎಂಸಿಡಿ ಉಪ ಆಯುಕ್ತ ರಾಕೇಶ್ ಕುಮಾರ್, ಅಧೀಕ್ಷಕರ ಇಂಜಿನಿಯರ್ ರಣವೀರ್ ಸಿಂಗ್, ಕಾರ್ಯಪಾಲಕ ಇಂಜಿನಿಯರ್ ಲಲಿತ್ ಕುಮಾರ್, ಸಹಾಯಕ ಇಂಜಿನಿಯರ್ ಸುನೀಲ್ ಚೌಹಾಣ್ ಹಾಗೂ ಕಿರಿಯ ಇಂಜಿನಿಯರ್ ಒಬ್ಬರನ್ನು ಅಮಾನತುಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಗುಜರಾತ್ ಮತ್ತು ಮಹಾರಾಷ್ಟ ರಾಜ್ಯಕ್ಕೆ ಭೇಟಿ ನೀಡಲಿದ್ದು, ವಡೋದರಾದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಮೂಲಸೌಕರ್ಯ ಹಾಗೂ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಹಲವು ಸರಕು ಸೇವೆ ರೈಲುಗಳಿಗೆ ಮತ್ತು ವಡೋದರಾ ತಾಂಡಾ ನಡುವಿನ ನೂತನ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿದ್ದಾರೆ. 9,700 ಕೋಟಿ ರೂಪಾಯಿ ಮೌಲ್ಯದ 3 ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಹಾರಾಷ್ಟ ಪ್ರವಾಸದ ಭಾಗವಾಗಿ ಪ್ರಧಾನಿ ಮುಂಬೈನಲ್ಲಿ ನಡೆಯಲಿರುವ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ವೈದ್ಯಕೀಯ ಪ್ರವಾಸೋದ್ಯಮವು ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತದ ಬಗ್ಗೆ ಸದ್ಭಾವನೆ ಮೂಡಿಸುವ ಅಪಾರ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಹೆಲ್ತ್ ಕೇರ್ ಅಂಡ್ ವೆಲ್ನೆಸ್ ಎಕ್ಸ್ಪೋ ಸಂಜೀವನಿ 2026 ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಲಿಷ್ಠ ವೈದ್ಯಕೀಯ ವ್ಯವಸ್ಥೆಯ ಮೂಲಕ ಜಾಗತಿಕ ಆರೋಗ್ಯ ಸೇವೆಗಳ ಅಗತ್ಯಗಳನ್ನು ಪೂರೈಸುವಲ್ಲಿ ಭಾರತ ಹೊಂದಿರುವ ಸಾಮರ್ಥ್ಯವನ್ನು ಈ ಕಾರ್ಯಕ್ರಮ ಮುನ್ನೆಲೆಗೆ ತರುತ್ತಿದೆ ಎಂದರು. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಭಾರತದ ಪಾತ್ರವನ್ನು ಪ್ರಸ್ತಾಪಿಸಿದ ಸಚಿವರು, ಅಗತ್ಯವಿದ್ದವರಿಗೆ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಪೂರೈಸಲು ಭಾರತ ಹಗಲು ರಾತ್ರಿ ಕಾರ್ಯನಿರ್ವಹಿಸುವ ತ್ವರಿತ ಸಹಾಯವಾಣಿ ವ್ಯವಸ್ಥೆ ಮಾಡಿತ್ತು. ಅಲ್ಲದೆ 100 ಹೆಚ್ಚು ದೇಶಗಳಿಗೆ ತುರ್ತು ವೈದ್ಯಕೀಯ ಸಾಮಗ್ರಿಗಳನ್ನು ವಿಮಾನದ ಮೂಲಕ ರವಾನಿಸಿತ್ತು ಎಂದು ಹೇಳಿದರು. ರಾಜ್ಯಗಳ ಭಾಗವಹಿಸುವಿಕೆಯ ಮೂಲಕ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಬಲಪಡಿಸುವ ಕ್ರಿಯಾ ಯೋಜನೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ಇಂದು ನಡೆದ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಹಿಸಿದ್ದರು. 2027 ಮಾರ್ಚ್ ವೇಳೆಗೆ 300 ಆದ್ಯತೆಯ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ಸ್ ಅನ್ನು ನವೀಕರಿಸುವ ಕ್ರಿಯಾ ಅಂಶದ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿದ್ದವು. ಸಭೆಯಲ್ಲಿ ನಿಗದಿತ ಸಮಯದೊಳಗೆ ಗುರಿ ಸಾಧಿಸಲು ರಾಜ್ಯ ಸರ್ಕಾರಗಳಿಂದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಕಾಲಿಕ ಬೆಂಬಲದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಕೆಲಸವು ಶುದ್ಧ ಸಾತ್ವಿಕ ಪ್ರೇಮ ಅಥವಾ ಶುದ್ಧ ಮತ್ತು ಉದಾತ್ತ ಪ್ರೀತಿಯ ತತ್ವಶಾಸ್ತ್ರದ ಮೇಲೆ ಸ್ಥಾಪಿತವಾಗಿದೆ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ

ಸೋದ ಸಂದರ್ಭದಲ್ಲಿ ಲಂಡನ್ನಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು, ಏಕತೆಯ ಭಾವನೆಯು ಹಿಂದೂ ಚಿಂತನೆ ಮತ್ತು ಆರ್ಎಸ್ಎಸ್ ವಿಧಾನದ ಕೇಂದ್ರವಾಗಿದೆ. ಈ ಭಾವನೆಯು ವ್ಯಕ್ತಿಯನ್ನು ಮೀರಿ ಕುಟುಂಬ, ಸಮುದಾಯ, ಸಮಾಜ ಮತ್ತು ಮಾನವೀಯತೆಗೆ ವಿಸ್ತರಿಸುತ್ತದೆ ಹಾಗೂ ಪ್ರಕೃತಿಯೊಂದಿಗೆ ಹಿಂದೂ ನಾಗರಿಕತೆಯ ಸಂಪರ್ಕವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ವಿವರಿಸಿದರು. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಆರ್ಚರಿ ಸರಣಿಯ ಮೂರನೇ ಹಂತದಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಸರಿತಾ ಅವರನ್ನು 145-143 ಅಂತರದಿಂದ ಮಣಿಸಿದರು.

ದೇವಿ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದ ಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಪದಕ ಖಚಿತಪಡಿಸಿದ್ದಾರೆ. ಅವರು ಸೆಮಿಫೈನಲ್ನಲ್ಲಿ ಸರಿತಾ ಅವರನ್ನು 145-143 ಅಂತರದಿಂದ ಮಣಿಸಿದರು. ಫೈನಲ್ನಲ್ಲಿ ಅವರು ಕಜಕಿಸ್ತಾನದ ಐಜಾದಾ ಸೈದಾನ್ ಅವರನ್ನು ಎದುರಿಸಲಿದ್ದಾರೆ. ಸರಿತಾ ಕಂಚಿನ ಪದಕಕ್ಕಾಗಿ ಚೀನಾದ ವಾಂಗ್ ಹುಯಿಟಿಂಗ್ ವಿರುದ್ದ ಸೆಣಸಲಿದ್ದಾರೆ. ಪುರುಷರ ಕಾಂಪೌಂಡ್ ವಿಭಾಗದ ಸೆಮಿಫೈನಲ್ನಲ್ಲಿ ತೋಮನ್ ಕುಮಾರ್ ಇಂಡೋನೇಷ್ಯಾದ ಕೆನ್ ಸ್ವಾಂಗ್ ಮಿಲಾಂಗ್ ವಿರುದ್ಧ 146-144 ಅಂತರದಿಂದ ಸೋತಿದ್ದು ಕಂಚಿನ ಪದಕಕ್ಕಾಗಿ ಇರಾಕ್ನ ಅಬ್ಬಾಸ್ ಕದೀಮ್ ಅವರನ್ನು ಎದುರಿಸಲಿದ್ದಾರೆ. W1 ವಿಭಾಗದಲ್ಲಿ ಸ್ವಾತಿ ಚೌಧರಿ ಕಂಚಿನ ಪದಕಕ್ಕಾಗಿ ಸ್ಪರ್ಧಿಸಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 383 ಅಂಕಗಳ ಇಳಿಕೆಯಾಗಿದ್ದು ದಿನದಂತ್ಯಕ್ಕೆ 76,133 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 119 ಅಂಕಗಳ ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,779 ಅಂಕಗಳಾಗಿ ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.49 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಪಡೆಗಳಿಗೆ 1.10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಬಂಡವಾಳ ಸ್ವಾಧೀನ ಪ್ರಸ್ತಾವನೆಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಲಕ್ಸೆಂಬರ್ಗ್ ಉಪಪ್ರಧಾನಿಯವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ವಿಶ್ವ ಪ್ಯಾರಾ ಆರ್ಚರಿ ಮಹಿಳೆಯರ ವಿಭಾಗದ ಫೈನಲ್ಗೆ ಭಾರತದ ಶೀತಲ್ ದೇವಿ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಅನುರಾಗದ ಅಲೆಗಳು ಚಿತ್ರದ ಗೀತೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಇನ್ನು ಮುಂದೆ ಕೇಳಿ ಮನೆ ಮಂತ್ರಾಲಯ ಚಿತ್ರದ ಗೀತೆ.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
3: ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
2: ಇಲ್ಲಾಂದ್ರೆ ನನಗೆ ಕಂಪನಿ ಕೊಡ್ರಿ.

0: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
1: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
0: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

ಆತ್ಮೀಕರಿಗೆ, ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:30. ಇನ್ನು ಮುಂದೆ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇದೀಗ ನಗರ ಶ್ರೀನಿವಾಸ್ ಉಡುಪ್ ಅವರು ಹಾಡಿರುವ ಭಾವಗೀತೆಗಳು ಆರಂಭದಲ್ಲಿ ಕೇಳೋಣ. ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಂತಹ ಗೀತೆ ಎದೆಯು ಮರಳಿ ತೊಳಲುತ್ತಿದೆ.

ಮುಂದಿನ ಗೀತೆಯಾಗಿ ಕೇಳೋಣ. ಮಧುಬನದ ಜಾಡಿನಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡರವರು ರಚಿಸಿರುವ ಈ ಗೀತೆ ನಿಮಗಾಗಿಯೇ.

0: ಇದುವರೆಗೂ ನಗರ ಶ್ರೀನಿವಾಸ್ ಉಡುಪ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಪದ ವೈವಿಧ್ಯ ಕರಪಾಲ ಮೇಳ. ಇಂದಿನ ಕರಪಾಲ ಮೇಳದಲ್ಲಿ ಕೇಳಿ ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘದ ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು.

ಶ್ರೀ ಸಂಗಮೇಶ್ವರ ಜಾನಪದ ಕರಪಾಲ ಮೇಳ. ಆ ಕರಪಾಲ ಮೇಳ ಕಥಾಭಾಗದಲ್ಲಿ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂಥ ಒಂದು ಕಥಾಭಾಗವನ್ನ ಮುಕ್ಕೋಟಿ ಜನತೆ ಮುಂದೆ ಯಾವ ರೀತಿಯಾಗಿ ಬಿತ್ತರಿಸ ನಮಗೂ.

0: ಬಿದ್ದೇಲ ಬೇಕಲ್ಲವೇ ಮಗು,
1: ಎಲ್ಲಾದರೂ
0: ಕೂಡ
1: ಹೌದು.
0: ನರಸಾವತಿ ಎಂಬತಕ್ಕಂತ ನಗರವನ್ನಾದರೂ ಕೂಡ, ನರಸೇಂದ್ರ ಭೂಪಾಲ ಎಂಬತಕ್ಕಂತ ಮಹಾರಾಜರಾದರೂ ಕೂಡ, ತನ್ನ ನರಸಾವತಿ ಎಂಬತಕ್ಕಂತ ಮಡದಿಯೊಂದಿಗಾದರೂ ಕೂಡ,
1: ಆದರೂ
0: ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು.
1: ಹೌದಲ್ಲವೇ ಗುರುವಿ?
0: ಅಂತಪ್ಪ ಗೂಡಿದ ಹಿಂತಪ್ಪ ನಗರಿಯಲ್ಲಾದರೂ ಕೂಡ, ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ,
1: ಆದರೂ
0: ತನ್ನ ನಗರವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಳು

0: ಮಂತ್ರಿಯಾಗಿ ನರಸಾವತಿ ಹೆಮ್ಮನವರಾದರೂ ಕೂಡ, ತನ್ನ ರಾಜ್ಯದಲ್ಲಾದರೂ ಕೂಡ, ತನ್ನ ನಾರಿಮಣಿಯರನ್ನಾದರೂ ಕೂಡ ಕರೆದು ಬಿಟ್ಟು
1: ಹೌದು
0: ಏನು ಮಾಡಿಬಿಟ್ಟಿದ್ದಾರೆ ಮಗು,
1: ಏನು ಮಾಡಿದ್ದಾರೆ,
0: ಏನು ಮಾಡಿದ್ದಾರೆ ಅಂತಂದರೆ,
1: ಅಂದರೆ
0: ಹೆಣ್ಣು ಮಕ್ಕಳಿಗಾದರೂ ಕೂಡ ಅರಿಶಿನ ಕುಂಕುಮ ಭಾಗ್ಯವೇ ಮೇಲೆಂದು
1: ಹೌದು
0: ತಾನಾದರೂ ಕೂಡ
1: ಹೌದು
0: ಆ ನಗರದ ಹೆಣ್ಣು ಮಕ್ಕಳನ್ನಾದರೂ ಕರೆತಂದು ಬಿಟ್ಟು
1: ಹೌದು
0: ಅರಿಶಿನ ಕುಂಕುಮವನ್ನಾದರೂ ಇಟ್ಟು
1: ಹೌದು
0: ವಿಳ್ಳೆದೆಲೆಗಳನ್ನಾದರೂ ದಾನ ಧರ್ಮಗಳನ್ನಾದರೂ ಮಾಡುತ್ತಿದ್ದಾರೆ ಮಗು.
1: ಹೌದಲ್ಲವೇ ಗುರುವಿ?
0: ಮಾಡುತ್ತಿರಬೇಕಾದರೆ ಹಿತ್ತಲಾಗಿ ಹಂತಪ್ಪ ಗೂಡಿದ ಹಿಂತಪ್ಪ ನಗರದಲ್ಲಾದರೂ ಕೂಡ ನರಸೇಂದ್ರ ಭೂಪಾಲ ಮಹಾರಾಜರ

0: ಆದರೂ ಕೂಡ, ತನ್ನ ನಗರದಲ್ಲಾದರೂ ಕೂಡ, ಒಂದು ಸುಂದರವಾದ ಕೆತ್ತನೆ ಕಲ್ಲಿನಿಂದ ಕೂಡಿರತಕ್ಕಂತಹ ಕೋಟೆಯೊಂದನ್ನಾದರೂ ಕೂಡ ನಾವು ರೀತಿಯಾಗಿ ಕಟ್ಟಿಸಿದ್ದಾರೆ ಮಗು.
1: ಯಾವ ರೀತಿಯಾಗಿ?

0: ಹೇಳಬೇಕಲ್ಲವೇ ಮಗು?
1: ಅಲ್ಲವೇ.
0: ಈ ರೀತಿಯಾಗಿ ನಗರದಲ್ಲಾದರೂ ಕೂಡ
1: ಹೌದು
0: ಒಂದು ಸುಂದರವಾದ ಕೋಟೆಯೊಂದನ್ನಾದರೂ ಕಟ್ಟಿಸಿಕೊಂಡು
1: ಹೌದು
0: ಅಟ್ಟಹಾಸ ವೈಭವನಾಗಿ ಮೆರೆಯುತ್ತಿರಬೇಕಾದರೆ ತನ್ನ ನಗರದಲ್ಲಾದರೂ ಕೂಡ ತಾನಾದರೂ ಕೂಡ ನಗರದ ಬೀದಿಗಳನ್ನಾದರೂ ಕೂಡ ತಾನಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಮಗು.
1: ಅವ ರೀತಿಯಾಗಿ

0: ಸಮನಾಗಿ
1: ಅಲ್ಲವೇ
0: ನಿಧಿಗಳನ್ನಾದರೂ ವಿಂಗಡಿಸಿಕೊಂಡು
1: ಹೌದು
0: ಕಾಲ ಯಾಪನೆಯನ್ನಾದರೂ ಮಾಡುತ್ತಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಏನಾಗಿ ಬಿಟ್ಟಿದೆ ಮಗು
1: ಏನಾಗಿದೆ ಗುರುವಿ
0: ಕೈಲಾಸ ವಾಸನಾಗಿರತಕ್ಕಂತ ಯಾವ ಶಂಕರನಾದರೂ ಕೂಡ ನಂದೀ ರೂಢನಾಗಿ
1: ಅಲ್ಲವೇ
0: ಭೂಲೋಕಕ್ಕೆ ವಿಜಯಂ ಗೈದು ಬಿಟ್ಟಿದ್ದಾರೆ ವಿಜಯಂ ಗೈದ ಪ್ರಾಣ ವಲ್ಲಭನಾದರೂ ಕೂಡ ಏನು ಮಾಡಿ ಬಿಟ್ಟಿದ್ದಾರೆ ಮಗು
1: ಏನು ಮಾಡಿದ್ದಾರೆ
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಜಂಗಮ ವೇಷಧಾರಿಯಾಗಿ ಬಂದು ನಿಂತು ಬಿಟ್ಟು ತಾನಾದರೂ ಕೂಡ ನರಸಾವತಿ ಅಮ್ಮನವರ ಮನೆಯ ದ್ವಾರ ಬಾಗಿಲು ನಿಂದು ತಾನಾವ ರೀತಿಯಾಗಿ ಭಿಕ್ಷವನ್ನಾದರೂ ಬೇಡುತ್ತಿದ್ದಾರೆ ಮಗು
1: ಅವ ರೀತಿಯಾಗಿ

0: ಈ ರೀತಿಯಾಗಿ ನರಸಾವತಿಯ ಮನೆಯ ಮುಂದಲಾದರೂ ನಿಂತು ಬಿಟ್ಟು
1: ಹೌದು
0: ಭಿಕ್ಷವನ್ನಾದರೂ ಕೇಳಿರಬೇಕಾದರೆ ನರಸಾವತಿ ಹೆಮ್ಮನವರಾದರೂ ಕೂಡ ಏನು ಮಾಡಿಬಿಟ್ಟಿದ್ದಾರೆ?
1: ಏನು ಮಾಡಿದ್ದಾರೆ?
0: ಏನು ಮಾಡಿದ್ದಾರೆ ಅಂತಂದರೆ
1: ಅಂದರೆ
0: ಯಾರೋ ಬೇಡಲು ಬಂದ ಜಂಗಮರಿರಬಹುದು ಎಂಬುದಾಗಿ
1: ಅಲ್ಲವೇ
0: ಮುತ್ತೈದೆ ಭಾಗ್ಯದಲ್ಲಾದರೂ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡು ಬಂದು ಬಿಟ್ಟಿದ್ದಾರೆ.
1: ಶಿವಶಿವ ಶಿವಶಿವ ಶಿವಶಿವ
0: ತುಂಬಿಕೊಂಡು ಬಂದು
1: ಹೌದು
0: ಆ ಜಂಗಮರ ರೂಪವನ್ನಾದರೂ ನೋಡಿಬಿಟ್ಟು
1: ಪರಮಾತ್ಮ
0: ಇವರು ಪರಶಿವನ ಹೋಲಿಕೆಯನ್ನು ಹೊಂದಿದಂತೆ ಕಾಣುತ್ತಿದೆ.
1: ಹೌದು
0: ಇವರು ಪರಶಿವನಲ್ಲದೆ ಮತ್ತಾರುವಲ್ಲ ಎಂಬುದಾಗಿ ತಿಳಿದು ಬಿಟ್ಟು
1: ಹೌದು
0: ಏನು ಮಾಡಿದ್ದಾರೆ ಮಗು?
1: ಏನು ಮಾಡಿದ್ದಾರೆ?
0: ಆ ಪರಶಿವ ಮೂರ್ತಿಯಾಗಿರತಕ್ಕಂಥ ಜಂಗಮ ರೂಪಿಯನ್ನಾದರೂ ಕೂಡ
1: ಆದರೂ
0: ಒಳಗೆ ಕರೆದುಕೊಂಡು ಹೋಗಿಬಿಟ್ಟು
1: ಹೌದು
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದಾರೆ ಮಗು.
1: ಅಲ್ಲವೇ ಗುರು?
0: ಸಿಂಹಾಸನದ ಮೇಲೆ ಕುಳ್ಳಿರಿಸಿಬಿಟ್ಟು
1: ಹೌದು
0: ಆ ಪಾದ ಕಮಲಗಳನ್ನೇ ತೊಳೆದು ಬಿಟ್ಟಿದ್ದಾರೆ ಮಗು.
1: ಹೌದಲ್ಲವೇ ಗುರು?
0: ಆಗ ಪಾದ ಕಮಲಗಳನ್ನಾದರೂ ತೊಳೆದು ಬಿಟ್ಟು
1: ಶುಭ ಶುಭ
0: ಪತ್ರೆಯಿಂದ ತನ್ನ ಪೂಜೆಯನ್ನೇ ಮಾಡಿರಬೇಕಾದರೆ

0: ಆದರೆ
1: ಮಾಡಿಕೊಂಡು
0: ಹೌದು
1: ಇರಬೇಕಾದ್ರೆ ಇತ್ತಲಾಗೇನಾಗಿ ಬಿಟ್ಟಿದೆ ಮಗು,
0: ಏನಾಗಿದೆ ಗುರುವೆ,
1: ಏನಾಗಿದೆ ಅಂತಂದರೆ
0: ಅಂದರೆ
1: ಆ ಜಂಗಮನಿಗಾದರೂ ಕೂಡ
0: ಹೌದು
1: ಮುಗಿದಂತ ಸಮಯದಲ್ಲಾದರೂ ಕೂಡ ತಾನಾದರೂ ಕೂಡ
0: ಹೌದು
1: ನರಸಾವತಿ ದೇವಿಯಾದರೂ ಕೂಡ
0: ಹೌದು
1: ಭಿಕ್ಷವನ್ನಾದರೂ ನೀಡಲು ತಾನಾವ ರೀತಿಯಾಗಿ ಹಾಡುತ್ತಾ ಬರುತ್ತಿದ್ದಾರೆ ಮಗು.
0: ಯಾವ ರೀತಿಯ

0: ಸಮನಾಗಿ ಭಿಕ್ಷವನ್ನು ನೀಡಲು ಹೋದಂತ ಸಮಯದಲ್ಲಾದರೂ ಕೂಡ ಹಿತ್ತಲಾಗಿ ಪ್ರಶೋ ಮೂರ್ತಿಯಾದರೂ ಕೂಡ ಏನೆಂಬುದಾಗಿ ಕೇಳಿಬಿಟ್ಟಿದ್ದಾರೆ.
1: ಏನೆಂಬುದಾಗಿ ಶಿವನಿ
0: ನಿಲ್ಲಿಸು ಮಹಾರಾಣಿ, ಅಂದ ಕಾರಣ ನೀನು ಈ ರೀತಿಯಾಗಿ ಭಿಕ್ಷವನ್ನು ನೀಡಿದರೆ ನಾನು ಸ್ವೀಕರಿಸುವುದಿಲ್ಲ.
1: ಇಲ್ಲ,
0: ಪತಿ ಸುತರೊಂದೊಡಗೂಡಿ ಭಿಕ್ಷವನ್ನು ನೀಡಿದರೆ ಮಾತ್ರ ನಾನು ಭಿಕ್ಷವನ್ನು ಸ್ವೀಕರಿಸುತ್ತೇನೆ ಹೊರತು ಇಲ್ಲವಾದರೆ ಭಿಕ್ಷವನ್ನು ಸ್ವೀಕರಿಸುವುದಿಲ್ಲ ಎಂಬ ಮಾತನ್ನಾದರೆ ಬೆಳೆ ಬಿಡ್ತಾಳೆ ಮಗು.
1: ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ ಶುಭ.
0: ಹೇಳಿರಬೇಕಾದರೆ ಯಾವ ನರಸಾವತಿ ಅಮ್ಮನವರಾದರೂ ಕೂಡ ತನ್ನ ಒಡಲ ದುಃಖವನ್ನಾದರೂ ಕೂಡ ತಾನಾವ ರೀತಿಯಾಗಿ ಹಾಡಿ ಹೇಳುತ್ತಿದ್ದಾಳೆ ಮಗು.
1: ಯಾವ ರೀತಿಯಾಗಿ

0: ಈ ರೀತಿಯಾಗಿ ನರಸಾವತಿ ಹೆಮ್ಮನವರಾದರೂ ಕೂಡ ಏನಿರಬೇಕಾದರೆ ಅಂದ ಕಾರಣ ಪರಶಿವ ಮೂರ್ತಿಯಾದರೂ ಕೂಡ
1: ಹೌದು
0: ನಿಲ್ಲಿಸು ನಿನ್ನ ಭಿಕ್ಷವನ್ನಾದರೂ ಕೂಡ
1: ಹೌದು
0: ಅಂದ ಕಾರಣ ಮಕ್ಕಳಿಲ್ಲ ಎಂಬತಕ್ಕಂತ ಬಂಜೆಯರ ಕೈಯಿಂದಲೇನಾದರೂ ಕೂಡ
1: ಹೌದು
0: ನಾನು ಒಂದು ವೇಳೆ ಭಿಕ್ಷವನ್ನೇ ಪಡೆದದ್ದೇ ಆದರೆ
1: ಆದರೆ
0: ನನಗೆ ನರಕ ಪ್ರಾಪ್ತಿಯಾಗಬಹುದು ಎಂಬುದಾಗಿ ಹೇಳಿಬಿಟ್ಟು
1: ಹೌದು
0: ತಟ್ಟನೆ ಅದೃಶ್ಯನಾಗಿ ಪರಶಿವ ಮೂರ್ತಿಯಾದರೂ ಮಾಯವಾಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಗುರುವಿ
0: ಯಾಗ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ಕೇಳಬೇಕಲ್ಲವೇ ಮಗು
1: ಅಲ್ಲವೇ ಗುರು
0: ಅಯ್ಯೋ ಪರಮಾತ್ಮ ಈ ಪಾಪಿ ಕರಗಳಿಂದ
1: ಹೌದು
0: ಒಬ್ಬ ಭಿಕ್ಷುಕನಾದರೂ ಭಿಕ್ಷವನ್ನು ತಿರಸ್ಕಾರವನ್ನು ಮಾಡಿಬಿಟ್ಟ
1: ಹೌದು
0: ಅಂದ ಕಾರಣ
1: ಅಲ್ಲವೇ
0: ನಾನು ಈ ರಾಜ್ಯದಲ್ಲಿ ರಾಜರಾಣಿಯರಾಗಿ ದೇನು ಫಲ ಎಂಬುದಾಗಿ
1: ಅಲ್ಲವೇ
0: ಮಂಚವನ್ನ ಏರಿ ಮಲಗಿ ಬಿಟ್ಟಿದ್ದಾರೆ
1: ಹೌದಲ್ಲವೇ ಶಿವನಿ
0: ಆಗ ಮಲಗಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜರಾದರೂ ಕೂಡ ತನ್ನ ನಗರಿಗಾದರೂ ಕೂಡ ತಾನಾವ ರೀತಿಯಾಗಿ ಮರಳಿ ಬರುತ್ತಿದ್ದಾರೆ ಮಗು
1: ಯಾವ ರೀತಿಯಾಗಿ

0: ಬದಲಾಗಿ
1: ಅಲ್ಲವಿ
0: ತನ್ನ ನಗರಿಗಾದರೆ ಬಂದು ಬಿಟ್ಟಿದ್ದಾರೆ.
1: ಹೌದಲ್ಲವಿ
0: ಬಂದಿರಬೇಕಾದರೆ
1: ಆದರೆ
0: ತನ್ನ ಮಡದಿಯ ಆಗಿರತಕ್ಕಂತ ನರಸಾವತಿ ಅಮ್ಮನವರಾದರೂ ಕೂಡ
1: ಆದರೂ
0: ನಾನು ಬರುವ ದಾರಿಯನ್ನೇ ಕಾದು ಕಾಯ್ತಿರ್ತಕ್ಕಂತ ನನ್ನ ಮಹಾರಾಣಿಯಾದರೂ ಕೂಡ
1: ಆದರೂ
0: ಈ ದಿನ ಏನು ನಡೆದಿರಬಹುದು ಕಾಣ

0: ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಒಳಗೆ ಹೋಗಿ ನೋಡುತ್ತಿದ್ದಾರೆ
1: ಅಲ್ಲವೇ
0: ಮೋರ್ಚೆ ಹಿಮ್ಮಡೆಯಾಗಿ ನರಸಾವತಿ ಅಮ್ಮನವರಾದರ ಮಲಗಿ ಬಿಟ್ಟಿದ್ದಾರೆ
1: ಶುಭ ಶುಭ ಶುಭ ಶುಭ ಶುಭ ಶುಭ
0: ಮಲಗಿರಬೇಕಾದರೆ
1: ಆದರೆ
0: ನಡೆದಂತ ಸಕಲ ವಿಚಾರವೆಲ್ಲವನ್ನು ಕೂಡ
1: ಹೌದು
0: ಮಹಾರಾಜನ ಬಳಿ ಹೇಳಿಬಿಟ್ಟಿದ್ದಾರೆ
1: ಅಲ್ಲವೇ ಗುರುವೆ
0: ಹಾಗಾದರೆ ನಾನಾದರೂ ಕೂಡ ಅದನ್ನೇ ಬಯಸುತ್ತಿದ್ದೆ
1: ಹೌದು
0: ಆದ್ದರಿಂದ ನನ್ನ ರಾಜ್ಯವಾದರೂ ಬೆಳೆಯಬೇಕಾದರೆ
1: ಆದರೆ
0: ಎಲ್ಲಾ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮಕ್ಕಳ ಭಾಗ್ಯ
1: ಹೌದಲ್ಲವೇ ಗುರುವೆ
0: ಆ ಮಕ್ಕಳ ಭಾಗ್ಯವಿಲ್ಲದ ಮೇಲೆ
1: ಅಲ್ಲವೇ
0: ನಾವು ರಾಜ ರಾಣಿಯರಾಗಿ ಜೇನು ಫಲ ಆದ್ದರಿಂದ ನಾನು ಎಲ್ಲಿಯಾದರೂ ಹೋಗಿಬಿಟ್ಟು
1: ಹೌದು
0: ನಿನಗಾದರೂ ಕೂಡ
1: ಹೌದು
0: ಯಾವ ದೇವಾನು ದೇವತೆಗಳನ್ನಾದರೂ ಹಿಡಿದು
1: ಹೌದು
0: ಯಾವ ನರ ಮಾನವರನ್ನಾದರೂ ಹಿಡಿದು
1: ಹೌದು
0: ನಿನಗಾದರೂ ಒಂದು ಮಕ್ಕಳ ಸಂತಾನವನ್ನು ತರುತ್ತೇನೆ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರಿಗಾದರೂ ಕೂಡ ಮನಸ್ಸನ್ನು ಸಮಾಧಾನವನ್ನು ಪಡಿಸಿ
1: ಹೌದು
0: ತಾನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಭಾಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ
1: ರೀತಿಯಾಗಿ

0: ಮಕ್ಕಳ ಸಂತಾನವನ್ನು ತರುತ್ತೇನೆ ಎಂಬುದಾಗಿ
1: ಅಲ್ಲವೇ
0: ತಾನಾದರೂ ಕೂಡ
1: ಹೌದು
0: ನರಸಾವತಿ ಅಮ್ಮನವರಿಗಾದರೂ ಕೂಡ ಮನಸ್ಸನ್ನು ಸಮಾಧಾನವನ್ನು ಪಡಿಸಿ
1: ಹೌದು
0: ತಾನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಭಾಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.

0: ಆದಂತ.
1: ಈಗ ಈ ರೀತಿಯಾಗಿ
2: ಅಲ್ಲವೇ
1: ಮಹಾರಾಜನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ ನಿನಗಾದರೂ ಕೂಡ ಒಂದು ಮಕ್ಕಳ ಸಂತಾನವನ್ನು ತರ್ತೇನೆ ಎಂಬುದಾಗಿ
2: ಅಲ್ಲವೇ
1: ಇತ್ತಲಾಗಿ ತಾನಾದರೂ ಕೂಡ ಘೋರಾರಣ್ಯವನ್ನಾದರೂ ಸೇರಿಬಿಟ್ಟಿದ್ದಾನೆ.
2: ಹೌದಲ್ಲವೇ ಗುರುವಿ?
1: ಆ ಘೋರಾರಣ್ಯವೆಲ್ಲವನ್ನು ತಿರುಗಿ ಬಿಟ್ಟು
2: ಹೌದು
1: ಭಗವಂತನನ್ನಾದರೂ ಕೂಡ ಪ್ರಾರ್ಥನೆಯನ್ನು ಮಾಡಿರಬೇಕಾದರೆ
2: ಆದರೆ
1: ಭಗವಂತನಾದರೂ ಪ್ರತ್ಯಕ್ಷನಾಗಿರಬೇಕಾದರೆ
2: ಆದರೆ
1: ಕೇಳಿ ಮಹಾರಾಜ
2: ಹೌದು
1: ನಿನಗೆ ಏನು ಬೇಕು ಕೇಳು ನಾನು ನಡೆಸಿಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ
2: ಅಲ್ಲವೇ
1: ಅಯ್ಯೋ ಪರಮಾತ್ಮ ನಾನು ಏನು ಕೇಳತಕ್ಕವನಲ್ಲ
2: ಹೌದು
1: ನನಗಾದರೂ ಕೂಡ
2: ಹೌದು
1: ನಾನಾದರೂ ಕೂಡ ಬೆಳೆಯಬೇಕಾದರೆ
2: ಆದರೆ
1: ನನ್ನ ನಾಡಿನಲ್ಲಾದರೂ ಕೂಡ
2: ಹೌದು
1: ನಮಗಾದರೂ ಒಂದು ಮಕ್ಕಳ ಕುಡಿಯನ್ನು ಕೊಡು ಎಂಬುದಾಗಿ ಕೇಳಿರಬೇಕಾದರೆ
2: ಆದರೆ
1: ಆಗ ಪರಮಾತ್ಮನಾದರೂ ಕೂಡ
2: ಹೌದು
1: ಅದರಂತೆಯೇ ನಾನಾದರೂ ಕೂಡ
2: ಹೌದು
1: ಒಂದು ಮಾವಿನ ಕಾಯನ್ನು ಕೊಡುತ್ತೇನೆ
2: ಹೌದು
1: ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮ ಪತ್ನಿಗೆ ಕೊಟ್ಟಿದ್ದೇಯಾದರೆ
2: ಆದರೆ
1: ಆಕೆಗಾದರೂ ಕೂಡ
2: ಹೌದು
1: ಒಬ್ಬ ಗಂಡು ಮಗ ಹುಟ್ಟುತ್ತಾನೆ ಎಂಬುವ ವಿಚಾರವನ್ನಾದರೂ ಹೇಳಿಬಿಡಬೇಕಾದ್ರೆ
2: ಆದರೆ
1: ಆ ಪರಶಿವನಿಂದ ಒಂದು ಮಾವಿನ ಫಲವನ್ನಾದರೂ ಕೂಡ ತೆಗೆದುಕೊಂಡು ಬಂದು ಬಿಟ್ಟು
2: ಹೌದು
1: ಮಾ ಸತಿಯಾಗಿರತಕ್ಕಂತ ನರಸಾವತಿ ಅಮ್ಮನವರಿಗೆ ಕೊಟ್ಟಿರಬೇಕಾದರೆ
2: ಆದರೆ
1: ಆ ಫಲವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದ್ರೆ
2: ಆದರೆ
1: ಆ ಪರಮಾತ್ಮನಾಗಿರತಕ್ಕಂಥ ಪರಶಿವನ ಅನುಗ್ರಹದಿಂದ
2: ಹೌದು
1: ಮಾ ಸತಿಯಾಗಿರತಕ್ಕಂಥ ನರಸಾವತಿ ಅಮ್ಮನವರಿಗಾದರೂ ಕೂಡ 3 ತಿಂಗಳ ಗರ್ಭವತಿಯಾಗಿ ಬಿಟ್ಟಿದ್ದ.
2: ಹೌದಲ್ಲವೇ ಗುರುವಿ?
1: ಆ 3 ತಿಂಗಳ ಗರ್ಭಾವತಿಯಲ್ಲಾದರೂ ಕೂಡ
2: ಹೌದು
1: ಏನನ್ನು ತಿಂದು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕೆಂಬುದಾಗಿ
2: ಅಲ್ಲವೇ
1: ಏನನ್ನಾದರೂ ಬಯಸಿ ಬಿಟ್ಟಿದ್ದಾಳೆ ಮಗು
2: ಎಂಬುದಾಗಿ

0: ಪತ್ತೆಯಾಗಿ
1: ಅಲ್ಲವೇ
0: ಆ ಭಗವಂತನು ಕೊಟ್ಟಿರತಕ್ಕಂತ ವರಪ್ರಸಾದದಿಂದ
1: ಹೌದು
0: ಆ ಮೂಡಲ ಸೀಮೆಯಲ್ಲಿರತಕ್ಕಂತ ಮಹಿಮಾವನ್ನಾದರೂ ಸೇವನೆಯನ್ನು ಮಾಡಿರಬೇಕಾದರೆ
1: ಆದರೆ
0: ಹಿತ್ತಲಾಗಿ ನರಸಾವತಿ ಹೆಮ್ಮನವರಾದರೂ ಕೂಡ ನಿನ್ನ ನವ ಮಾಸಗಳನ್ನಾದರೂ ಕೂಡ
1: ಹೌದು
0: ತಾನಾವ ರೀತಿಯಾಗಿ ಉರುಳುತ್ತಾ ಬಂದು ಬಿಟ್ಟಿದ್ದಾವೆ
1: ಯಾವ ರೀತಿಯಾಗಿ

0: ಮಾಡಿಕೊಂಡು ಬಿಟ್ಟು
1: ಹೌದು
0: ಹೀಗೆ ಕಾಲವನ್ನು ಕಳೆಯುತ್ತಿರಬೇಕಾದರೆ
1: ಆದರೆ
0: 7-8 ವರ್ಷದ ಬಾಲಕನಾಗಿ ಬಿಟ್ಟಿದ್ದಾನೆ
1: ಅಲ್ಲವೇ ಗುರುವೆ.
0: ಆಗ ಬಾಲಕನಾಗಿರಬೇಕಾದರೆ ನರಸೇಂದ್ರ ಭೂಪಾಲ ಮಹಾರಾಜನಾದರೂ ಕೂಡ ಅವನಲ್ಲಿರತಕ್ಕಂತ ರಾಜ್ಯ ಕೀಟಗಳೆಲ್ಲವನ್ನು ಕೂಡ
1: ಹೌದು
0: ಬಿಲ್ವ ಶೇಖರ ಮಹಾರಾಜನಿಗೆ ಆ ಬಿರುದನ್ನಾದರೂ ಧರಿಸಿಬಿಟ್ಟು ಆತನ ರಾಜ್ಯವನ್ನಾದರೂ ಕೂಡ ಬಿಲ್ವ ಶೇಖರ ಮಹಾರಾಜನಿಗಾದರೂ ಕೂಡ ಅರ್ಪಿಸಿಬಿಟ್ಟಿದ್ದಾರೆ ಮಗು.
1: ಅಲ್ಲವೇ ಗುರುವೆ.
0: ಆ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ ನರಸಾವತಿ ನಗರವನ್ನಾದರೂ ಕೂಡ ತನ್ನ ಪ್ರಜೆಗಳೊಂದಿಗೆ ಕೂಡಿಬಿಟ್ಟು ಸುಖ ಸಂತೋಷದಿಂದ ಕಾಲ ಯಾಪನೆಯನ್ನಾದರೂ ಮಾಡಿಕೊಂಡು ತಾನಾವ ರೀತಿಯಾಗಿ ಹೋಗುತ್ತಿದ್ದಾರೆ ಮಗು.
1: ಯಾವ ರೀತಿಯಾಗಿ

0: ಬಲಿಯಾಗಿ
1: ಅಲ್ಲವೇ
0: ನವ ಮಾಸಗಳಾದರೂ ತುಂಬಿರಬೇಕಾದರೆ
1: ಆದರೆ
0: ಆ ಪರಮಾತ್ಮನ ಅನುಗ್ರಹದಿಂದ ಏನಾಗಿದೆ ಬಿಟ್ಟಿದೆ
1: ಏನಾಗಿದೆ ಗುರುವೆ
0: ಏನಾಗಿದೆ ಅಂತಂದ್ರೆ
1: ಅಂದರೆ
0: ಯಾವ ನರಸಾವತಿ ಹೆಮ್ಮನವರಾದರೂ ಕೂಡ
1: ಆದರೂ
0: ಒಂದು ಗಂಡು ಮಗುವಿಗೆ ಜನ್ಮವನ್ನಾದ್ರೆ ಎತ್ತಿ ಬಿಟ್ಟಿದ್ದಾಳೆ
1: ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ
0: ಆ ಗಂಡು ಮಗುವಿಗೆ ಜನ್ಮ ಎತ್ತಿರಬೇಕಾದರೆ
1: ಆದರೆ
0: ಆ ಮಗುವನ್ನಾದರೂ ಕೂಡ ಏನೆಂಬುದಾಗಿ ನಾಮಾಂಕಿತವನ್ನು ಮಾಡಿಬಿಟ್ಟಿದ್ದಾರೆ
1: ಏನೆಂಬುದಾಗಿ ಗುರುವೆ
0: ಬಿಲ್ವ ಶೇಖರ ಮಹಾರಾಜನೆಂಬುದಾಗಿ ನಾಮಾಂಕಿತವನ್ನಾದರೂ ಮಾಡಿಬಿಟ್ಟಿದ್ದಾರೆ
1: ಶಿವನೇ
0: ಆಗ ಬಿಲ್ವ ಶೇಖರ ಮಹಾರಾಜನೆಂಬಿಸಿಕೊಂಡಿರ್ತಕ್ಕಂತ ಯಾವ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ
1: ಆದರೂ
0: ಆ ಗುರುಗಳಿಂದ ವಿದ್ಯಾಭ್ಯಾಸವನ್ನಾದರೂ

0: ಪ್ರಜೆಯಾಗಿ
1: ಅಲ್ಲವೇ
0: ತನ್ನ ನಗರದ ಪ್ರಜೆಗಳೆಲ್ಲವನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ತನ್ನ ರಾಜ್ಯಭಾರವನ್ನಾದರೂ ನಡೆಸಿಕೊಂಡು ಹೋಗುತ್ತಿದ್ದಾರೆ.
1: ಹೌದಲ್ಲವೇ ಗುರುವೆ?
0: ಈ ರೀತಿಯಾಗಿ ನಡೆಸಿಕೊಂಡು ಹೋಗುತ್ತಿರಬೇಕಾದರೆ ಇಂತಹ ಬಿಲ್ವಶೇಖರ ಮಹಾರಾಜನಾದರೂ ಕೂಡ ಬಹಳ ಸುಖ ಸಂತೋಷದಿಂದ ಪ್ರಜೆಗಳೆಲ್ಲವನ್ನು ಕೂಡ ಸಂತೈಸಿಕೊಂಡು ಆ ನಾಡಿನ ಜನರೆಲ್ಲರನ್ನು ಕೂಡ ತನ್ನ ಮಕ್ಕಳೆಂದು ಭಾವಿಸಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡಿಕೊಂಡು ತನ್ನ ನಗರವನ್ನಾದರೂ ಕೂಡ ಆಳ್ವಿಕೆಯಲ್ಲಿ ಮಾಡುತ್ತಾ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದ್ರೆ
1: ಆದರೆ
0: ಹಿತ್ತಲಾಗಿ ಮಹಾರಾಜನಾಗಿರತಕ್ಕಂತ ಬಿಲ್ವಶೇಖರ ಮಹಾರಾಜ ಎಂಬತಕ್ಕಂತ ನಾಮಾಂಕಿತವನ್ನಾದರೂ ಇಟ್ಟುಕೊಂಡು ತನ್ನ ಪ್ರಜೆಗಳಿಗೆ ಯಾವ ತೊಂದರೆಯನ್ನು ಕೊಡದ ಹಾಗೆ ತನ್ನ ನಗರದಲ್ಲಿರತಕ್ಕಂತ ಜನರೆಲ್ಲರನ್ನು ಕೂಡ ಬಹಳ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಾ ತನ್ನ ನಗರಿಯಲ್ಲಾದರೂ ಕೂಡ ಅನ್ನ ಸಂತರ್ಪಣೆ ಯೋಜನೆಯನ್ನಾದರೂ ಮಾಡಿಕೊಂಡು ಬಂದಂತ ಭಕ್ತರಿಗೆ ಅನ್ನ ಪ್ರಸಾದವನ್ನಾದರೂ ಕೊಟ್ಟುಕೊಂಡು ಆಗ ತನ್ನ ತಂದೆಯಾಗಿರತಕ್ಕಂತ ನರಸೇಂದ್ರ ಭೂಪಾಲ ಮಹಾರಾಜನ ಸೇವೆಯನ್ನು ಮಾಡಿಕೊಂಡು ತನ್ನ ತಾಯಿಯಾಗಿರತಕ್ಕಂತ ನರಸಾವತಿ ಅಮ್ಮನವರ ಪಾದ ಸೇವೆಗಳನ್ನು ಮಾಡಿಕೊಂಡು ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಿದ್ದಾರೆ ಮಗು. ಈ ರೀತಿಯಾಗಿ ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ ತನ್ನ ನಗರಿಯಲ್ಲಾದರೂ ಕೂಡ ಸುಖ ಸಂತೋಷದಿಂದ ಕಾಲಯಾಪನೆಯನ್ನು ಮಾಡುತ್ತಿರಬೇಕಾದರೆ ಪುರದ ಜನರೆಲ್ಲರೂ ಕೂಡ ತನ್ನ ಮಹಾರಾಜನ ಹೆಸರನ್ನು ಹೇಳುತ್ತಾ ತನ್ನ ನಗರದಲ್ಲಾದರೂ ಕೂಡ ಒಡ್ಡೋಲಗವನ್ನಾದರೂ ಇಟ್ಟುಕೊಂಡು ತಾನಾವ ರೀತಿಯಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿದ್ದಾರೆ ಮಗು.

ಪ್ರತಿಯಾಗಿ ತನ್ನ ನಗರಿಯಾಗಿರತಕ್ಕಂತಹ ಹಂದಕಾರನ ಮಹಾರಾಜನಾಗಿರತಕ್ಕಂಥವನಾದರೂ ಕೂಡ, ಬಿಲ್ವ ಶೇಖರ ಮಹಾರಾಜನಾದರೂ ಕೂಡ, ತನ್ನ ನರಸೇಂದ್ರ ಭೂಪಾಲ ಮತ್ತು ನರಸಾವತಿ ಅಮ್ಮನವರನ್ನಾದರೂ ಕೂಡ ಒಂದು ಪಲ್ಲಕ್ಕಿಯನ್ನಾದರೂ ತರಿಸಿಬಿಟ್ಟು ಅವರೀರ್ವರನ್ನಾದರೂ ಕೂಡ ಪಲ್ಲಕ್ಕಿಯೊಳಗಾದರೂ ಕುಳ್ಳಿರಿಸಿಕೊಂಡು ಬಿಟ್ಟು ತನ್ನ ನಗರವನ್ನಾಗಿರತಕ್ಕಂಥ ನರಸೇಂದ್ರ ಭೂಪಾಲ ಮಹಾರಾಜನ ನಗರವನ್ನಾದರೂ ಕೂಡ ತಳಿರು ತೋರಣದಿಂದ ಶೃಂಗರಿಸಿಬಿಟ್ಟು ಅಡ್ಡ ಪಲ್ಲಕ್ಕಿಯಲ್ಲಾದರೂ ಜನರೆಲ್ಲರೂ ಕೂಡ ಜಯ ಪತಾಕಿಯನ್ನು ಸಾರುತ್ತಾ ತಾರಾದರೂ ಕೂಡ ತನ್ನ ನಗರವನ್ನಾದರೂ ಕೂಡ ಸುಖ ಸಂತೋಷದಿಂದ ಕಾಲಯಾಪನೆಯನ್ನಾದರೂ ಮಾಡಿಕೊಂಡು ಹೋಗುತ್ತಿದ್ದಾರೆ. ಜಯ.

ಇದುವರೆಗೆ ಮೂಡಿ ಬಂದ ಕಾರ್ಯಕ್ರಮ ಕರಪಾಲ ಮೇಳ, ಕಥಾಭಾಗ ಬಿಲ್ವಶೇಖರ ವಿಲಾಸ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀ ಸಂಗಮೇಶ್ವರ ಜಾನಪದ ಸಂಘ, ತುಮಕೂರು ಜಿಲ್ಲೆ ಸೋಮನಹಳ್ಳಿಯ ಈಶ್ವರಯ್ಯ ಮತ್ತು ಸಂಗಡಿಗರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ವಿದುಷಿ ರಮ್ಯಾ ಭಾರದ್ವಾಜ್. ಭರತನಾಟ್ಯಂ ನೃತ್ಯ ಕಲಾವಿದೆ. ತಂಜಾವೂರು ಶೈಲಿಯಲ್ಲಿ ತರಬೇತಿ ಪಡೆದಿರುವ ಇವರು ವಿದ್ವತ್ ಪರೀಕ್ಷೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೇನೆ ತಂಜಾವೂರಿನ ತಮಿಳ್ ವಿಶ್ವವಿದ್ಯಾನಿಲಯದಿಂದ ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ದೂರದರ್ಶನದ ಬಿ ಗ್ರೇಡ್ ಕಲಾವಿದೆಯಾಗಿರುವ ಇವರು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಮಕ್ಕಳಿಗೆ ಭರತನಾಟ್ಯ ತರಬೇತಿ ಕೂಡ ನೀಡ್ತಾ ಇದ್ದಾರೆ. ಅವರ ಕಲಾ ಪ್ರಯಾಣ ಮತ್ತು ನೃತ್ಯದ ಅನುಭವದ ಕುರಿತು ಇವತ್ತಿನ ವನಿತಾ ವಿಹಾರದಲ್ಲಿ ನಾವು ಮಾತಾಡೋಣ. ನೃತ್ಯದಲ್ಲಿ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬೆಳೆಯಿತು, ನಿಮ್ಮ ಬಾಲ್ಯದ ಜೀವನ, ನಿಮ್ಮ ಎಜುಕೇಷನ್ ಅಂಡ್ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ.
1: ಮೈಸೂರಿನಲ್ಲೇ ನನ್ನ ವಿದ್ಯಾಭ್ಯಾಸವನ್ನ ಮುಗಿಸಿದ್ದೇನೆ. 8ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ನನಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಎಸ್ಪೆಷಲಿ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಭಾಗವಹಿಸ್ತಾ ಇದ್ದೆ. ಎಲ್ಲಾ ಕಾರ್ಯಕ್ರಮದಲ್ಲೂ ನನ್ನ ಸ್ಕೂಲ್ ಡೇ ನಲ್ಲಿ ತುಂಬಾ ಮಾಡ್ತಾ ಇದ್ದೆ. ಆದ್ರಿಂದ ನಮ್ಮ ಟೀಚರ್ ಕರೆದು ನಮ್ಮ ತಾಯಿಗೆ ಈ ತರ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಸೇರಿಸಿ ಅಂತ ಹೇಳಿದ್ರು. ನಮ್ಮ ತಾಯಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು, ಸೊ ನನಗೂ ಆಸಕ್ತಿ ಇದೆ ಇದೆ ಅಂತ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಯ್ತು. ತಕ್ಷಣ ಕರ್ಕೊಂಡು ಹೋಗಿ ಗುರುಗಳನ್ನ ಹುಡುಕಿ ಸೇರಿಸಿದ್ರು. ಸೊ ಅಲ್ಲಿಂದ ನನ್ನ ನೃತ್ಯದ ಕಲಿಕೆ ಶುರು ಆಯ್ತು. ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ, ತುಂಬಾನೇ ಪ್ರೋತ್ಸಾಹ ಕೊಟ್ಟು ತುಂಬಾನೇ ಆಸಕ್ತಿಯಿಂದ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅವರು ಕೆಲಸ ಮಾಡ್ತಾ ಇದ್ರು ಸ್ಪೀಚ್ ಅಂಡ್ ಹಿಯರಿಂಗ್ ನಲ್ಲಿ, ಆದ್ರೂ ಕೂಡ ವೀಕೆಂಡ್ಸ್ ನಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ರು. ಸೊ ನಾನು ಅಲ್ಲೇ ಶಾಲೆ ಮುಗಿಸಿ ಮುಗಿಸೋಷ್ಟೊತ್ತಿಗೆ ಜೂನಿಯರ್ ಆಮೇಲೆ ಸೀನಿಯರ್ ಎಕ್ಸಾಮ್ಸ್ ನ ಮುಗಿಸ್ಕೊಂಡೆ. ತದನಂತರ ರೋಹಿಣಿ ಚಂದ್ರಮೋಹನ್ ಹಾಗೂ ನಂದಿನಿ ಈಶ್ವರ್ ಅವರ ಹತ್ರ ನನ್ನ ಮುಂದಿನ ವಿದ್ವತ್ ಪರೀಕ್ಷೆಯ ಕಲಿಕೆಯನ್ನ ಮುಂದುವರ್ಸ್ಕೊಂಡು ಹೋದೆ. ಹಾಗೆ ಕೂಡ ನಾನು ಇಂಜಿನಿಯರಿಂಗ್ನ ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡ್ತಾ ಬಂದೆ. ಅದೇ ಸಮಯದಲ್ಲಿ ವಿದ್ವತ್ ಕೂಡ ಪರೀಕ್ಷೆ ಮುಗಿಸ್ಕೊಂಡ್ವಿ. ಆಮೇಲೆ ಹಾಗೆ ನಂದಿನೀಶ್ವರ್ ಅವ್ರ ಹತ್ರ ನಾವು ಕಲಿತಾ ಇದ್ದಾಗ ಬಹಳಷ್ಟು ನೃತ್ಯದ ಒಂದು ಹೊಸ ಪ್ರಕಾರನೇ ಅವರು, ಹೊಸ ಬೇರೆ ಬೇರೆ ವೆರೈಟೀಸ್ ಏನಿದೆ, ದೃಷ್ಟಿಕೋನ ಏನಿದೆ ಅದನ್ನು ನಮ್ಗೆ ತಿಳಿಸ್ಕೊಟ್ರು. ಮುಂಚೆ ಎಲ್ಲ ಬರೀ ಎಕ್ಸಾಮ್ ಸಿಲೆಬಸ್ ಎಕ್ಸಾಮ್ ರೀತಿಯನ್ನ ಮಾಡ್ತಾ ಹೋಗ್ತಾ ಇದ್ವಿ. ಎಕ್ಸಾಮ್ ಮುಗಿಸಿ ವಿದ್ವತ್ ಆದ್ಮೇಲೆ ಅರಂಗೇಟ್ರಂ ಮಾಡಿಸಿದ್ರು ನಮ್ಮ ಗುರುಗಳು. ಸೊ ಅರಂಗೇಟ್ರಂ ಆದ್ಮೇಲೆ ನಮ್ ನಿಜವಾದ ನೃತ್ಯ ಕಲಿಕೆ ಶುರು ಆಗತ್ತೆ ಅಂತ ನನ್ಗೆ ಅನ್ಸ್ತು. ಹೊಸ ಪ್ರಯೋಗಗಳಿಗೆ ನಮ್ನೆಲ್ಲ ಜೋಡಿಸ್ಕೊತಾ ಇದ್ರು. ಅದನ್ನ ಹೇಗೆ ನಾವು ಶುರು ಮಾಡ್ಬೇಕು ಒಂದು ಪ್ರಯೋಗನ, ಕಾನ್ಸೆಪ್ಟ್ ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅದ್ರ ಸ್ಕ್ರಿಪ್ಟ್ ಬರ್ಕೋಬೇಕು, ಅದನಂತರ ಹೇಗೆ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು, ಸಂಗೀತ ಸಂಯೋಜನೆಯಿಂದ ಜೊತೆಗೆ ಲೈವ್ ಮ್ಯೂಸಿಕ್ ಜೊತೆ ಮಾಡ್ತಾ ಇದ್ವಿ. ಸೊ ಅದ್ರಲ್ಲಿ ತುಂಬಾ ಕಲಿತೆ ನಾನು ಅವ್ರ ಹತ್ರ. ವಾಪಸ್ ಎಷ್ಟು ಗಂಟೆ ಕ್ಲಾಸ್ ಮುಗಿಯತ್ತೆ ಅಂತ ನಮ್ಗೆ ಇವತ್ತು ನಾವು ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಸೊ ಆತರ ಗುರುಕುಲ ಪದ್ಧತಿನಲ್ಲಿ ನಮ್ಗೆ ಪಾಠ ನಡೀತಾ ಇತ್ತು.
0: ಇಂಜಿನಿಯರಿಂಗ್ ಕಲ್ತ್ರು ಕೂಡ ಇವಾಗ ನಿಮ್ಮ ಒಲವು ಮಾತ್ರ ನೃತ್ಯದ ಕಡೆನೆ ಇದೆ, ಯಾಕಂದ್ರೆ ನೀವು ವೃತ್ತಿಯನ್ನಾಗಿ ನೀವು ಇಂಜಿನಿಯರಿಂಗ್ ಪದವಿಯನ್ನ ಕಂಟಿನ್ಯೂ ಮಾಡಿಲ್ಲ.
1: ಹೌದು, ನನ್ಗೆ ಡಿಸೈನ್ ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ ಇತ್ತು. ಅದ್ರಲ್ಲಿ ಕೆಲಸ ಮಾಡಿದೆ 5 ವರ್ಷ, ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ಗೆ ಅನ್ಸ್ಲಿಲ್ಲ. ಮುಂಚೆಯಿಂದ ನೃತ್ಯದ ಮೇಲೆ ಜಾಸ್ತಿ ಒಲವಿದ್ದಿದ್ರಿಂದ ಅದನ್ನು ಬಿಟ್ಟಿರ್ಲಿಲ್ಲ, ಬಟ್ ಮನ್ಸಲ್ಲಿ ಇತ್ತು ನನ್ ಮುಂದೆ ಇದನ್ನೇ ಮಾಡೋದು ಅಂತ ಒಂದು ದೃಢವಾದ ಒಂದು ನಂಬಿಕೆ ಇತ್ತು.
0: ಸೊ ಈ ಭರತನಾಟ್ಯಂ ನೃತ್ಯ ವಿಧದಲ್ಲಿ ಯಾವ್ದೆಲ್ಲ ಶೈಲಿಗಳು ಬರ್ತವೆ ರಮ್ಯಾ ಅವರೇ?
1: ಭರತನಾಟ್ಯದಲ್ಲಿ ಸಾಕಷ್ಟು ಶೈಲಿಗಳಿದೆ. ತಂಜಾವೂರು ಶೈಲಿ, ಮೈಸೂರು ಶೈಲಿ, ಕಲಾಕ್ಷೇತ್ರ, ಒಳವೂರು, ಆತರ ಬಹಳಷ್ಟು ಶೈಲಿಗಳಿದೆ. ನಮ್ಮ ಗುರುಗಳು ಕಲಿತಾ ಇದ್ದಿದ್ದು ತಂಜಾವೂರು ಶೈಲಿನಲ್ಲಿ ನಮ್ಗೆ ಪಾಠ ಆಗಿರೋದು. ಇದರದ್ದು ಒಂದು ವಿಶಿಷ್ಟ ಏನಂತಂದ್ರೆ ಇದರಲ್ಲಿ ಸಂಗೀತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ರಾಗ ಛಾಯೆ ಹೇಗೆ ಹೋಗುತ್ತೆ ಅದೇ ರೀತಿ ನಾವು ಸಾಹಿತ್ಯದ ಅಭಿನಯನ ಹಂಗೆ ತಗೊಂಡು ಹೋಗ್ತೀವಿ. ಸೊ ಅದರಲ್ಲಿ ಸಂಗೀತಕ್ಕೆ ಹೆಚ್ಚು ಮಹತ್ವ ರಾಗ ಛಾಯೆಗೆ ಇದೆ.
0: ಈಗ ಅದರಲ್ಲಿ ಭಂಗಿಗಳು, ಪೋಶ್ಚರ್ಸ್ ಎಲ್ಲ ಇಂಪಾರ್ಟೆಂಟ್, ಕಣ್ಣಿನ ಹಾವ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಭರತನಾಟ್ಯಮಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿ ಏನಾದರೂ ಚೇಂಜ್ ಅಂದ್ರೆ ಡಿಫ್ರೆನ್ಸಸ್ ಇದೆಯಾ ಬೇರೆ ಬೇರೆ ವಿಧದಲ್ಲಿ?
1: ಇಲ್ಲ ಇಲ್ಲ, ಒಂದೇ ಇದು ನಾಟ್ಯಶಾಸ್ತ್ರ ಒಂದೇ ಎಲ್ಲದಕ್ಕೂ. ಶೈಲಿ ಅಂತಂದ್ರೆ ನಾವೀಗ ಬೇರೆ ಬೇರೆ ಸ್ಟೆಪ್ಸ್ ಅದನ್ನ ಅಡವುಗಳು ಅಂತ ಕರಿತೀವಿ. ಅದನ್ನ ಒಂದು ಡಾನ್ಸ್ ಐಟಮ್ ಕಲಿಯಕ್ಕಿಂತ ಮುಂಚೆ ಬೇರೆ ಬೇರೆ ಸ್ಟೆಪ್ಸ್ ನ ಕಲ್ತ್ಕೋತೀವಿ. ಅದನ್ನ ಮಾಡೋ ರೀತಿನಲ್ಲಿ ವ್ಯತ್ಯಾಸ ಇರತ್ತೆ ಅಷ್ಟೇ. ಕೈ ಇಟ್ಕೊಳ್ಳೋ ಪೊಸಿಷನ್ ಆಗ್ಲಿ, ಕಾಲ್ ಮಾಡೋ ಪೊಸಿಷನ್ ಆಗ್ಲಿ, ಕೆಲವೊಂದ್ರಲ್ಲಿ ವ್ಯತ್ಯಾಸ ಇರತ್ತೆ.

0: ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ.
1: ಓಕೆ ಓಕೆ.
0: ಮತ್ತೆ ಎಲ್ಲಾ ಭಂಗಿ ಎಲ್ಲಾ ಸ್ಟೈಲ್ ಅದರದೇ ಒಂದು ವಿಶಿಷ್ಟತೆ ಇರುತ್ತೆ. ಕೆಲವು ನೃತ್ಯಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಅದೇ ರೀತಿ ತಂಜಾವೂರ್ ಶೈಲಿನಲ್ಲಿ ಸಂಗೀತದ ರಾಗ ಛಾಯೆಗೆ ಹೆಚ್ಚು ಮಹತ್ವ ಇದೆ.
1: ಲೈವ್ ಒಬ್ರು ಸಿಂಗ್ ಮಾಡ್ತಿರ್ತಾರೆ, ಅದಕ್ಕೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅಥವಾ ರೆಕಾರ್ಡೆಡ್ ಮ್ಯೂಸಿಕ್ ಗೆ ಪರ್ಫಾರ್ಮ್ ಮಾಡ್ತೀರಾ?
0: ಎರಡು ಮಾಡ್ತೀವಿ, ಎರಡು ಮಾಡ್ತೀವಿ. ಬಟ್ ಏನಂದ್ರೆ ಲೈವ್ ಮಾಡೋದ್ರಿಂದ ನಮ್ಗೆ ಅದರಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ, ನಮ್ಗೆ ಕಂಪೋಸಿಷನ್ಗೆ ಕೊರಿಯೋಗ್ರಫಿಗೆ ತುಂಬಾ ಹೆಚ್ಚು ಅವಕಾಶ ಇರುತ್ತೆ.
1: ಓಕೆ.
0: ಎಷ್ಟು ನಾವು ಅಲ್ಲಿ ಕತೆ ಏನ್ ತೋರಿಸ್ಬೇಕು ಅಂತ ಇದೀವಿ, ಅದಕ್ಕೆ ಎಷ್ಟು ಸಮಯ ಬೇಕೋ ನಾವು ಅಷ್ಟರಲ್ಲಿ ಅಳವಡಿಸ್ಕೋಬಹುದು. ರೆಕಾರ್ಡೆಡ್ ಆದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ.
1: ಓಕೆ ಓಕೆ. ಬೇರೆ ಬೇರೆ ಗುರುಗಳ ಹತ್ರ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ, ಬೇರೆ ಬೇರೆ ಗುರುಗಳ ಹತ್ರ ನೀವು ಏನೇನ್ ಕಲ್ತ್ಕೊಂಡ್ರಿ, ಅಂಡ್ ಹೇಗೆ ಒಬ್ಬರ ಟೀಚಿಂಗ್ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಿಮ್ಮ ಮನಸ್ಸಿಗೆ?
0: ಒಬ್ಬೊಬ್ಬರ ಗುರುಗಳದು ಒಂದೊಂದು ವೈಶಿಷ್ಟ್ಯ,
1: ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ಅಂಶಗಳನ್ನ ಕಲಿಯೋ ಸ್ಕೋಪ್ ಇರುತ್ತೆ. ಸೊ ನಿಮ್ಗೆ ಅದು ಹೇಗೆ ಹೆಲ್ಪ್ ಆಯ್ತು ಬೇರೆ ಬೇರೆ ಗುರುಗಳ ಹತ್ರ ಕಲ್ತಿರೋದು?
0: ನನ್ನ ಮೊದಲನೇ ಗುರುಗಳು ಶ್ರೀಮತಿ ರೇವತಿ ಪ್ರಸಾದ್ ಅಂತ ಹೇಳಿ, ಅವರು ನನಗೆ ಮೊದಲನೇ ಹೆಜ್ಜೆ ಹಾಕೋದನ್ನ ಹೇಳ್ಕೊಟ್ಟಿದ್ದು. ಅವರ ಗುರುಗಳು ಚಂದ್ರಮತಿ ಅಂತ ಹೇಳಿ, ಅವರು ತುಂಬಾ ವೆರೈಟಿ ನಮ್ಗೆ ಹೇಳ್ಕೊಡ್ತಾ ಇದ್ರು, ಜಾನಪದ ನೃತ್ಯಗಳನ್ನ ಕೂಡ ತುಂಬಾ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ವೆರೈಟಿ ನಮ್ಗೆ ತಂದ್ಕೊಡ್ತಾ ಇದ್ರು, ಅಂಡ್ ಯಾವುದೇ ಒಂದು ಹೊಸ ಹಾಡ್ನ ತಗೊಂಡು ಮಾಡಿ ಅಂತ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಚಿಕ್ಕಂದಿನ ನಾವು ಈಗ ಹನುಮಾನ್ ಚಾಲೀಸ್ ತಗೊಂಡು ಮಾಡೋದು ಆತರ ಯಾವ್ದಾದ್ರು ಒಂದು ತಗೊಂಡು ಮಾಡೋದಕ್ಕೆ ತುಂಬಾ ಅವರು ಪ್ರೋತ್ಸಾಹ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ರೋಹಿಣಿ ಚಂದ್ರಮೋಹನ್ ಹತ್ರ ವಿದ್ವತ್ ಪಾಠಕ್ಕೆ ಹೋಗ್ತಾ ಇದ್ದೆ. ಅವರು ನೃತ್ಯದಲ್ಲಿ ನಮ್ಮ ಅಂಗಶುದ್ಧಿ, ದೇಹದ ಅಂಗಶುದ್ಧಿ ಎಷ್ಟು ಮುಖ್ಯ, ಅರಮಂಡಿ ಕೂತ್ಕೊಳ್ಳೋದಾಗ್ಲಿ, ನಾವು ಕೈನ ಹಿಡಿಯೋದಾಗ್ಲಿ, ಮತ್ತೆ ಕಣ್ಣಿನ ಚಲನೆ,
1: ಹೌದು
0: ಒಂದೊಂದು ಸ್ಟೆಪ್ಗೂ ಕೂಡ ಅದೇ ಕಣ್ಣಿನ ಚಲನೆ ಬರಬೇಕು, ಆಗ್ಲೇ ಅದರ ಅಂದ ಎದ್ದು ಕಾಣೋದು, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಸ್ತ ಮುದ್ರೆಗಳು ಒಂದೊಂದಲ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಎಷ್ಟು ನಾವು ಖುಷಿಯಾಗಿ ಅದನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅವಾಗ ನೋಡೋರ್ಗೂ ಅಷ್ಟೇ ಖುಷಿ ಆಗತ್ತೆ. ಸೊ ಅದ್ರ ಬಗ್ಗೆ ತುಂಬಾನೇ ಅವರು ಬೆಳಕು ಚೆಲ್ಲಿದ್ರು. ತದನಂತರ ನಂದಿನಿ ಈಶ್ವರ್ ಅವ್ರ ಜೊತೆಗೇನೆ ಎರಡು ಕ್ಲಾಸ್ನ ಒಟ್ಟಿಗೆ ಹೋಗ್ತಾ ಇದ್ದೆ. ನಂದಿನಿ ಈಶ್ವರ್ ಅವರು ಆಧ್ಯಾತ್ಮದಲ್ಲಿ ನಂಬಿಕೆ ಇರೋರು, ಸ್ಪಿರಿಚುಯಾಲಿಟಿ ಥ್ರೂ ಡಾನ್ಸ್ ಅಂತ ಅವ್ರದ್ದು ಮೋಟೋ ಇದ್ದಿದ್ದು. ರಾಸವೃಂದ ನೃತ್ಯ ಶಾಲೆ ನಡೆಸ್ತಾ ಇದ್ರು. ನನ್ನ ಗುರುಗಳು ರೇವತಿ ಪ್ರಸಾದ್ ಸಹ ಅವರ ಶಿಷ್ಯನೇ ಆಗಿದ್ರು. ಸೊ ಅವ್ರಿಗೆ ನಮ್ಗೆ ಸುಮಾರು ಸಲ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಎಕ್ಸಾಮ್ಗಿಂತ ಮುಂಚೆ, ಅವರ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಎಲ್ಲಾನು. ಸೊ ಮುಂಚೆಯಿಂದ ಪರಿಚಯ ಇತ್ತು. ನನ್ನ ಅರಂಗೇಟ್ರಮ್ಗೂ ಸಹ ಅವರು ಬಂದಿದ್ರು. ಅದಾದ್ಮೇಲೆ ಅವರು ನನ್ಗೆ ಈ ತರ ಬಾ ನೀನು ಈ ತರ ನೃತ್ಯ ಕಲಿಯೋದಕ್ಕೆ, ಈ ತರ ಒಂದು ಪ್ರದರ್ಶನ ಗ್ರೂಪ್ ಕೊರಿಯೋಗ್ರಫಿ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಹೇಳಿದ್ರು. ಅದು ನನ್ನ ಒಂದು ಸೌಭಾಗ್ಯ.
1: ರಮ್ಯಾವ್ರೆ, ಗುರುಗಳ ಹತ್ರ ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು ನಿಮ್ಮ ವೈಯಕ್ತಿಕ ಇದರಲ್ಲಿ ನಾಲೆಜ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿರೋದಿದೆಯಾ? ನಿಮ್ದೆ ಐಡಿಯಾಲಜೀಸ್ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ನೀವು?
0: ಹೌದು, ಇದು ಮಂಕುತಿಮ್ಮನ ಕಗ್ಗಗಳಿಗೆ, ವಚನಗಳಿಗೆ, ಅದಕ್ಕೆಲ್ಲ ಅಭಿನಯವನ್ನ ಮಾಡಿದ್ದೀನಿ. ನೃತ್ಯ ಅಂತ ಸ್ಟೆಪ್ಸ್ಗೆ ಏನು ಇಲ್ದಿರಾ, ಬರೀ ಮುಖಭಾವನೆಗಳ ಮೂಲಕ ಆ ಸಾಹಿತ್ಯದ ಅರ್ಥವನ್ನ ತೋರ್ಪಡಿಸೋದು.
1: ಓಕೆ, ಅದರಲ್ಲಿ ಡ್ಯಾನ್ಸ್ ಇರುತ್ತಾ?
0: ಇಲ್ಲ, ಬರೀ ಕೂತ್ಕೊಂಡು ಅಭಿನಯ ಮಾಡೋದಷ್ಟೇನೆ.
1: ಓಕೆ,
0: ಅದನ್ನ ಪ್ರಯೋಗ ಮಾಡಿದ್ದೀನಿ. ಹಾಗೇನೆ ನಮ್ಮ ಉಪಾಸನ ನೃತ್ಯಾಲಯ ಅಂತ ಹೇಳಿ ನಾನೇನು ಶಾಲೆ ನಡೆಸ್ತೀನಿ, ಅಲ್ಲಿ ಮಕ್ಕಳಿಗೆ ಅಡವುಗಳ ಏನ್ ಹೇಳ್ಕೊಡ್ತೀವಿ ಅಲ್ಲೇನೆ ಸಂಗೀತವನ್ನ ಹಾಡಿ ಜೊತೆಗೆ ಅದಕ್ಕೇನೆ ಸ್ಟೆಪ್ಸ್ ಕೂಡ ಮಾಡೋದನ್ನ ಅಭ್ಯಾಸ ಮಾಡಿಸ್ತೀವಿ. ಇದು ನಮ್ಮ ಗುರುಗಳಿಂದಾನೆ ಕಲ್ತಿರೋದು. ಅವರು ಸಂಗೀತ ಛಾಯೆ ಅವ್ರಿಗೆ ಸ್ವರಗಳು ಹೆಂಗ್ ಹೋಗುತ್ತೆ, ಅದಕ್ಕೆ ಯಾವ್ಯಾವ ರೀತಿ ಸ್ಟೆಪ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅಭ್ಯಾಸ ಆಗೋದಕ್ಕೋಸ್ಕರ ನಾವು ಅದೇ ಚಿಕ್ಕ ಮಕ್ಕಳಿಂದಾನೆ ಅದನ್ನು ಅಭ್ಯಾಸ ಮಾಡಿಸ್ತಾ ಇದೀವಿ.
1: ಓಕೆ,
0: ಹಾಗೆ ಒಂದು ಪ್ರಯೋಗ ಏನ್ ಮಾಡಿದ್ದು ಅಂದ್ರೆ ಶ್ರೀರಾಮ ಕಥಾ ಸ್ಮರಣೆ ಅಂತ ಒಂದು ನೃತ್ಯ ರೂಪಕ ಮಾಡಿದ್ವಿ. ನೃತ್ಯ ಕಥನ ಅಂತ ಹೇಳ್ಬೋದು, ರಾಮಾಯಣನೇ ಎಲ್ಲರಿಗೂ ಗೊತ್ತಿರೋದು, ರಾಮಾಯಣ ಕಥೆನೆ. ಆದ್ರೆ ದಾಸ ಸಾಹಿತ್ಯದಲ್ಲಿ ಬರುವಂತ ದೇವನಾಮಗಳು, ಕನ್ನಡ ದೇವನಾಮಗಳನ್ನ ತಗೊಂಡ್ವಿ. ಯಾವುದೇ ಕೃತಿ ಆಗ್ಲಿ ಅಥವಾ ಬೇರೆ ಇದನ್ನ ತಗೊಳ್ಳಿಲ್ಲ, ಇದು ಕನ್ನಡ ದೇವನಾಮಗಳನ್ನ ಹುಡುಕಿ ಅದರಲ್ಲಿ ರಾಮನ್ ಹುಟ್ಟಿನಿಂದ ಹಿಡಿದು ಇದರನ್ನ ಪಟ್ಟಾಭಿಷೇಕದವರೆಗೂ ತಗೊಂಡ್ವಿ. ಸೊ ಅದು ಒಂದು ಹೊಸ ಪ್ರಯತ್ನ, ಬಹಳ ಚೆನ್ನಾಗಿ ಬಂತು. ಅದ್ರಲ್ಲಿ ಏನೊಂದು ವೈಶಿಷ್ಟ್ಯ ಅಂತಂದ್ರೆ ತೊಟ್ಲು ಶಾಸ್ತ್ರದಿಂದ ಹಿಡಿದು ಪಟ್ಟಾಭಿಷೇಕದವರೆಗೂ ಬಂತು. ಸೊ ತೊಟ್ಲು ಶಾಸ್ತ್ರದ ಹಾಡಲ್ಲಿ ನಿಜವಾಗ್ಲೂ ನಮ್ಮ ಮಗು ಹುಟ್ಟಿದಾಗ ಮನೆಯಲ್ಲಿ ಹೇಗೆ ತೊಟ್ಲಿಗೆ ಹಾಕಿ ಗುಂಡಪ್ಪನಿಟ್ಟು ದೃಷ್ಟಿ ತೆಗೆದು ಹೇಗೆ ಮಾಡ್ತೀವಿ, ಅದೇ ಪೂರ್ತಿ ಶಾಸ್ತ್ರ ಎಲ್ಲ ಮಾಡೋರು ಮಕ್ಕಳು ಆ ಹಾಡಿನಲ್ಲಿ. ಸೊ ಅವ್ರಿಗೆ ಪೂರ್ತಿ ಗೊತ್ತಾಯ್ತು ಹೇಗೆ ಹೇಗ ಇರುತ್ತೆ ಅಂತ. ಯಾಕಂದ್ರೆ ಫಂಕ್ಷನ್ ಹೋದಾಗ ಯಾರು ಅಲ್ಲಿ ಏನ್ ನಡೀತಾ ಇರುತ್ತೆ
1: ಏನು
0: ಯಾರು ನೋಡೋದು ಇಲ್ಲ, ಮಕ್ಕಳು ಅಪ್ಪಾಡಿಗೆ ಅವ್ರೆಲ್ಲ ಇರ್ತಾರೆ, ಯಾರು ದೊಡ್ಡ ಮಕ್ಕಳೇ ಅಂತನಾಗ್ಲಿ ಬರೀ ಮಾತಾಡ್ಕೊಂಡು ಕಾಲ ಕಳೀತಾರೆ. ಸೊ ಈ ತರ ಎಲ್ಲ ಮಾಡೋದ್ರಿಂದ ಅವ್ರ ಕಥೆಗೇನು ಗೊತ್ತಾಗತ್ತೆ.
1: ಕರೆಕ್ಟ್, ಹೊರಟು ಹೋಗಿದೆ ಕತೆ ಕೇಳೋದು, ಆಮೇಲೆ ಈ ತರ ನಾಟಕಗಳನ್ನ ನೋಡೋದು, ಪ್ರದರ್ಶನಗಳನ್ನ ನೋಡೋದೆಲ್ಲ ಈಗ ಎಲ್ಲ ಡಿಜಿಟಲ್ ಯುಗದಲ್ಲಿ ಎಲ್ಲ ಮೊಬೈಲ್ ಅಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ಕೊಂಡು

0: ಗೊತ್ತಿರ್ತಾರೆ ವಿನಃ ಈ ತರದ ಪ್ರದರ್ಶನಗಳು ಕಲೆಗೆ ಸಿಗ್ನಿಫಿಕೆನ್ಸ್
1: ಪ್ರೋತ್ಸಾಹ ಮಾಡ್ಬೇಕು. ಈ ತರ ಇವಾಗ ನಾವು ಇದನ್ನ ಈ ಸೀನ್ ಮಾಡ್ಬೇಕಾಗಿದೆ, ಇದನ್ನೇ ನೀವು ಓದ್ಕೊಂಡು ಬನ್ನಿ ಕಥೆಯಲ್ಲಿ ಹೆಂಗಿದೆ ಅಂತ. ಸೊ ಅದೇ ರೀತಿ ಮಾಡೋಣ ಅಂತ ಹೇಳಿ, ಒಂದು ಯುದ್ಧದ ಸೀನ್ ಆಗ್ಲಿ ಇದಾಗ್ಲಿ, ಯಾವ ಒಂದು ಇಟ್ಕೊಂಡಿರ್ತಾರೆ ಆಯುಧ, ರಾಮ ಯಾವ್ದು ಇಟ್ಕೊಂಡಿರ್ತಾನೆ, ಈ ಕಡೆ ರಾವಣ ಹೆಂಗಿರ್ತಾನೆ, ಕುಂಭಕರ್ಣ ಆದ್ರೆ ಹೆಂಗ್ ಮಾಡ್ತಾನೆ. ಸೊ ಆ ತರ ಅವ್ರು ನೋಡ್ಕೊಂಡು ಅದನ್ನ ಹೆಂಗೋ ಮಾಡಿ ತಿಳ್ಕೊಂಡು ಬರ್ತಾರೆ ಮಕ್ಕಳು. ಸೊ ಅದ್ರ ಮಾಡಿದಾಗ ಒಂದು ಚೆನ್ನಾಗಿರುತ್ತೆ.
0: ನೀವು ಭರತನಾಟ್ಯಂ ಜೊತೆ ಕಥಕ್ ಕೂಡ ನೀವು ಕಲ್ತಿದ್ದೀರಿ. ಸೊ ಇದು ಕಥಕ್ ಕಲಿಯೋದ್ರಿಂದ ನಿಮ್ಮ ಭರತನಾಟ್ಯಂ ಅಭಿವ್ಯಕ್ತಿಗೆ ಅದು ಹೇಗೆ ಒಂದು ಹೊಸ ಆಂಗಲ್ ನ ನೀಡ್ತು ಅಂತ ನಿಮ್ಮ ಅನಿಸಿಕೆ?
1: ಹೌದು, ನಂದಿನೀಶ್ವರ ಅವ್ರ ಹತ್ರನೇ ನಾನು ಕಥಕ್ ಕೂಡ ಕಲ್ತಿದ್ದು. ಕಥಕ್ ನಲ್ಲಿ ನಾವೀಗ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಮಾಡೋ ತರ ಅರಮಂಡಲ ಆತರ ನಾಟ್ಯಾರಂಭ ಆತರ ಸ್ಟಿಫ್ ಆಗಿ ಮಾಡುವಂತ ಪೋಸ್ಚರ್ಸ್ ಇರೋದಿಲ್ಲ. ಅದರಲ್ಲಿ ಲಾಸ್ಯ ಅಂತಂದ್ರೆ ಗ್ರೇಸ್ಫುಲ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಫುಟ್ ವರ್ಕ್ ತುಂಬಾ ಫಾಸ್ಟ್ ಆಗಿರುತ್ತೆ, ಬಹಳ ಫಾಸ್ಟ್ ಆಗಿರುತ್ತೆ ಫುಟ್ ವರ್ಕ್ ಅಲ್ಲಿ. ಸೊ ಆ ಗ್ರೇಸ್ ಏನಿದೆ ಮತ್ತೆ ಆ ಫುಟ್ ವರ್ಕ್ ನಲ್ಲಿ ಅಷ್ಟು ಫಾಸ್ಟ್ ಆಗಿ ಬಿಗಿ ಮಾಡೋದು, ಅದನ್ನ ತುಂಬಾ ಹೆಲ್ಪ್ ಆಗತ್ತೆ. ಆ ಗ್ರೇಸ್ ನ ನಾವು ಭರತನಾಟ್ಯದಲ್ಲಿ ಮಾಡುವಾಗ ಅಭಿನಯದಲ್ಲಿ ಅಳವಡಿಸ್ಕೋಬಹುದು.
0: ಸೊ ಎಕ್ಸ್ಪ್ರೆಷನ್ಸ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಕಥಕ್ ಎಕ್ಸ್ಪ್ರೆಷನ್ಸ್ ಕೂಡ.
1: ಹೌದು ಹೌದು ಹೌದು,
0: ಕಣ್ಣಿನ ಹಾವಭಾವನೂ ಇನ್ಕ್ಲೂಡ್ ಆಗಿರುತ್ತೆ,
1: ಇನ್ಕ್ಲೂಡ್ ಆಗುತ್ತೆ. ಹೌದು, ಎಸ್ಪೆಷಲಿ ಬಾಡಿ ಗ್ರೇಸ್ ಅದ್ರಲ್ಲಿ ಜಾಸ್ತಿ ಇರುತ್ತೆ.
0: ಓಕೆ ಓಕೆ, ಏನ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಆ ಡ್ಯಾನ್ಸ್ ಫಾರ್ಮಿಗೂ ಈ ಡ್ಯಾನ್ಸ್ ಫಾರ್ಮ್ಗೂ? ಅಂಡ್ ನಿಮ್ಗೆ ಪ್ರಿಯವಾದ ಡ್ಯಾನ್ಸ್ ಫಾರ್ಮ್ ಯಾವುದು? ಇದು ಕ್ವಶನ್ ಕೇಳಬಹುದು ಯಾಕಂದ್ರೆ ಡ್ಯಾನ್ಸ್
1: ಇಲ್ಲ ನನಗೆ. ಭರತನಾಟ್ಯ ಹೆಚ್ಚು ಕಲ್ತಿರೋದ್ರಿಂದ ಹೆಚ್ಚು ತಿಳಿದಿರೋದ್ರಿಂದ ಇದು ಇಷ್ಟ. ಕಥಕ್ ಕೂಡ ತುಂಬಾನೇ ಇಷ್ಟ. ಕಥಕ್ ಒಂದೇ ಅಂತಲ್ಲ, ಎಲ್ಲಾ ನೃತ್ಯ ಕಾರ್ಯಗಳಿಗೆ ಅಟೆಂಡ್ ಮಾಡಿದ್ದೀನಿ. ಈಗ ರವೀಂದ್ರನಾಟ್ಯಂ, ಮಣಿಪುರಿ, ಎಲ್ಲದಲ್ಲೂ ಅದರದೇ ವೈಶಿಷ್ಟ್ಯ ಇದೆ. ಡಾನ್ಸೇ ಇಷ್ಟ ಆಗಿರೋದ್ರಿಂದ ನಮ್ಗೆ ಯಾವುದೇ ಫಾರ್ಮ್ ಆಗ್ಲಿ, ಇನ್ನೊಂದು ಜಾನಪದ ನೃತ್ಯ ಆಗ್ಲಿ ಮಾಡಕ್ಕೆ ಖುಷಿ.
0: ಓಕೆ, ಈಗ ಬೇರೆ ಬೇರೆ ಡಾನ್ಸ್ ಫಾರ್ಮ್ಗಳ ವರ್ಕ್ಶಾಪ್ಸ್ನ ನೀವು ಅಟೆಂಡ್ ಮಾಡಿದ್ದೀರಲ್ಲ, ಇದು ನಿಮ್ಮ ಕಲಾ ದೃಷ್ಟಿಯನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಿದೆ ರಮ್ಯಾ ಅವರೇ?
1: ಹೌದು ಹೌದು, ಒಂದೊಂದು ಡಾನ್ಸ್ ಫಾರ್ಮ್ ನಲ್ಲೂ
0: ಬೇರೆ ಬೇರೆ ಕಲ್ತ್ಕೊಳಕ್ ಇರತ್ತಲ್ವಾ, ಒಂದೇ ತರ ಇರಲ್ಲ ಯಾವ್ದು
1: ಇರೋದಿಲ್ಲ. ಹೌದು, ಈಗ ಮಣಿಪುರಿ ತಗೊಂಡ್ರೆ ನಾವು ಅದನ್ನ ನೋಡಿದಾಗ ತುಂಬಾ ಈಸಿ ಅಂತ ಅನ್ನಿಸ್ಬಿಡುತ್ತೆ. ಈಗ ನಾವೆಲ್ಲರೂ ಒಂದು ವಿಡಿಯೋ ನೋಡಿದಾಗ ಇದಲ್ಲಿ ಏನಿಲ್ಲ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ, ಆದ್ರೆ ಮಾಡಕ್ಕೆ ನಿಂತಾಗ ಗೊತ್ತಾಗತ್ತೆ ಅದರಲ್ಲಿ ತುಂಬಾ ನಿಧಾನವಾದ ಮೂಮೆಂಟ್ಸ್ ಇರುತ್ತೆ. ಅಷ್ಟು ಸ್ಲೋ ಆಗಿ ಮಾಡೋದು ಬಹಳ ಕಷ್ಟ, ಆ ಪೊಸಿಷನ್ ಅಲ್ಲಿ ನಿಂತು ಅದನ್ನು ಮಾಡೋದು ತುಂಬಾ ಕಷ್ಟ. ಮತ್ತೆ ಅದು ನಾರ್ತ್ ಈಸ್ಟರ್ನ್ ಫಾರ್ಮ್ ಇದಿರುತ್ತೆ. ಸೊ ಅದರಲ್ಲಿ ಇದು ವಿಷ್ಣು ಪಂಥ ಅದರದ್ದು ಹಾಡುಗಳು ಜಾಸ್ತಿ ಇರುತ್ತೆ. ಸೊ ಅದರದ್ದು ಕಲ್ಚರ್ ಬಗ್ಗೆ ನಾವು ತಿಳ್ಕೊಂಡಂಗಾಗತ್ತೆ, ಅದ್ರಲ್ಲಿ ಯಾವ ರೀತಿ ನೃತ್ಯಗಳಿರುತ್ತೆ, ಯಾವ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡ್ತಾರೆ. ಸೊ ಅದನ್ನ ತಿಳ್ಕೋಬಹುದು.
0: ಓಕೆ, ರವೀಂದ್ರನಾಟ್ಯದ ಕಡೆ ಹೇಗೆ ಒಲವು ಬಂತು?
1: ಅದು ಕೂಡ ನಂದಿನೀಶ್ವರ ಅವರು ಏರ್ಪಡಿಸಿದ್ರು ಒಂದು ಕಾರ್ಯಾಗಾರ, ವಾಲ್ಮೀಕಿ ಬ್ಯಾನರ್ಜಿ ಅವರು ನಡೆಸ್ಕೊಟ್ಟಿದ್ರು.
0: ಓಕೆ,
1: ಅದು ಒಂದು ತುಂಬ ಡಿಫ್ರೆಂಟ್ ಆಗಿತ್ತು, ಅದರದ್ದು ಮ್ಯೂಸಿಕ್ ಸಹ ತುಂಬ ಬಹಳ ಡಿಫ್ರೆಂಟ್ ಆಗಿದೆ. ಸೊ ಪೂರ್ತಿನೇ ಬೇರೆ ತರ ಬರುತ್ತೆ.
0: ಸೊ ನೀವು ಇವಾಗ ಬೇರೆ ಬೇರೆ ನೃತ್ಯ ಫಾರ್ಮ್ ಅಲ್ಲಿ ತೊಡಗಿ ಕೊಂಡಿರೋದ್ರಿಂದ ನಿಮ್ಗೆ ಅದು ಒಂದು ಶಕ್ತಿ ಅಂತ ಅನ್ಸತ್ತ, ಒಂದು ಚಾಲೆಂಜ್ ಅಂತ ಅನ್ಸತ್ತೆ? ಯಾಕಂದ್ರೆ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲಾನು ಬೇರೆ ಬೇರೆ ಶೈಲಿಗಳನ್ನು ಕಲ್ತ್ಕೋಬೇಕು, ಭಂಗಿಗಳನ್ನ ಕಲ್ತ್ಕೋಬೇಕು, ಥಿಯರಿನೂ ಕಲ್ತ್ಕೋಬೇಕು ಅದ್ರ ಜೊತೆಗೇನೆ, ಮತ್ತೆ ಸಂಗೀತನೂ ಕಲ್ತ್ಕೋಬೇಕು. ಸೊ ಅದು ಒಂಥರ ಚಾಲೆಂಜ್ ಅಂತ ಅನ್ಸತ್ತ ಅದು, ಬಟ್ ಆರ್ ಇಟ್ ಇಸ್ ಆಡಿಂಗ್ ಟು ಯುವರ್ ಎನರ್ಜಿ ಆರ್ ಸ್ಟ್ರೆಂತ್ ಅಂತ ಅನ್ಸತ್ತ?
1: ಒಂದ್ ರೀತಿ ಸ್ಟ್ರೆಂತ್ ಹೌದು, ಒಂದ್ ರೀತಿ ಚಾಲೆಂಜು ಹೌದು. ಎರಡು ಹೇಳ್ಬೇಕಂದ್ರೆ ಸ್ಟ್ರೆಂತ್ ಏನು ಅಂತಂದ್ರೆ, ಈಗ ನಾವು ಕಥಕ್ ಮಾಡ್ಬೇಕಾದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಜಾಸ್ತಿ ಇರತ್ತೆ, ಸೊ ಅದನ್ನ ತಿಳ್ಕೊಬೇಕಾಗತ್ತೆ. ಸೊ ಅದು ನಮ್ಗೆ ಕಲ್ತ್ಕೊಂಡಾಗ ಸ್ಟ್ರೆಂತ್ ಆಗತ್ತೆ. ಈಗ ಚಾಲೆಂಜ್ ಏನು ಅಂತಂದ್ರೆ, ನಾವು ಕಥಕ್ ಮಾಡ್ಬೇಕಾದ್ರೆ ಭರತನಾಟ್ಯ ಮಿಕ್ಸ್ ಮಾಡಬಾರ್ದು, ಸೊ ಅದೆರಡನ್ನು ಬೇರೆ ಇಟ್ಟಿರಬೇಕು. ಸೊ ಅದು ಒಂದು ನಮ್ಗೆ ಚಾಲೆಂಜ್. ಸೊ ಎರಡು ಕೂಡ ಆಗತ್ತೆ.
0: ಈಗ ಡ್ಯಾನ್ಸ್ ಇಸ್ ಅ ಥೆರಪಿ ಅಂತಾನು ಹೇಳ್ಬೋದು. ಸೊ ಇದು ನಮ್ಮ ಮಾನಸಿಕ ಆರೋಗ್ಯ ಬೂಸ್ಟ್ ಮಾಡುವಲ್ಲಿ ಅಥವಾ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಮಾಡುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ರಮ್ಯಾ ಅವರೇ?
1: ಹೌದು, ಈಗ ನೀವು ನೋಡ್ತಿರೋ ಎಲ್ಲಾ ಕಡೆ ಮಾಂಟೆಸರಿಗಳಲ್ಲಿ ಇದು ಫೈನ್ ಮೋಟಾರ್ ಸ್ಕಿಲ್ಸ್ಗೋಸ್ಕರ ಎಲ್ಲರೂ ಸೇರಿಸ್ತಾರೆ. ಅದು ಇಲ್ಲಿ ನ್ಯಾಚುರಲ್ ಆಗಿ ಆಗತ್ತೆ ಮಕ್ಕಳಿಗೆ. ಎನಿ ಆರ್ಟ್ ಫಾರ್ಮ್ ತಗೊಳ್ಳಿ, ಅದರಲ್ಲಿ ನೀವು ಫೈನ್ ಮೋಟಾರ್ ಸ್ಕಿಲ್ಸ್ ಏನಿದೆ ಅದು ಚೆನ್ನಾಗಿ ಡೆವಲಪ್ ಆಗತ್ತೆ ಮಕ್ಕಳಿಗೆ. ಒಂದೇ ಸಮಯದಲ್ಲಿ ಅವರು ಒಂದು ಸ್ಟೆಪ್ ಮಾಡಬೇಕಾದ್ರೆ ರಿದಮ್ ಗೊತ್ತಿರಬೇಕು, ತಾಳದಲ್ಲಿ ತೋರಿಸ್ತಾ ಇರಬೇಕು, ಕೈ ಹಸ್ತಗಳು ಮಾಡ್ತಾ ಇರಬೇಕು, ಬಾಡಿ ಮೂವ್ಮೆಂಟ್ ನೋಡ್ಕೋಬೇಕು, ಅವರು ಕಣ್ಣಿನ ಚಲನೆ, ಕತ್ತಿನ ಚಲನೆ, ಆಮೇಲೆ ಶಿರದ ಚಲನೆ ಎಲ್ಲದನ್ನೂ ಅಟ್ ಎ ಟೈಮ್ ಮಾಡಬೇಕು ವಿತ್ ದ ರಿದಮ್. ಸೊ ಅಲ್ಲಿ ಎಷ್ಟು ತುಂಬಾ ಒಳಗಡೆ ಕೆಲಸ ಮೆಂಟಲ್ ಅವ್ರು ಮಾಡ್ತಿರ್ತಾರೆ.

0: ಸೊ ಆದ್ರಿಂದ ಅದು ಆ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಮಕ್ಕಳಿಗೆ, ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಮ್ಯಾಥಮೆಟಿಕಲ್ ಆಗಿ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ತಾಳಜ್ಞಾನ ಬರುತ್ತೆ.
1: ಹೌದಾ?
0: ಹೌದು.
1: ಓಕೆ.
0: ಸೊ ಇಷ್ಟು ಆವರ್ತದಲ್ಲಿ ಅವ್ರು ಕಂಪ್ಲೀಟ್ ಮಾಡಬೇಕು ಅದನ್ನ ಅಂತ ಅವ್ರಿಗೆ ಅರ್ಥ ಆಗತ್ತೆ.
1: ಟೈಮ್ ಸೆನ್ಸ್ ಚೆನ್ನಾಗಿ
0: ಡೆವಲಪ್ ಆಗುತ್ತೆ. ಆಮೇಲೆ ನೀವು ಫಿಸಿಕಲ್ ಆಗಿ ಹೇಳ್ದಂಗೆ, ನಾವು ಡಾನ್ಸ್ ಕ್ಲಾಸ್ಗೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ನಾವು ಸ್ಟೆಪ್ ಶುರು ಮಾಡೋದಿಲ್ಲ, ಒಂದು 10-15 ನಿಮಿಷ ನಾವು ವ್ಯಾಯಾಮ ಮಾಡ್ತೀವಿ. ನಾನು ಅದು ಯೋಗಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ, ಯೋಗಾಸನಗಳು ಮಾಡಿಸ್ತೀನಿ, ಸೂರ್ಯ ನಮಸ್ಕಾರ ಮಾಡಿ. ಸೀನಿಯರ್ ಮಕ್ಕಳಿಗೆಲ್ಲ ನಾವು ಅದೇ ವಾರ್ಮ್ ಅಪ್ ಆಗತ್ತೆ, ಸೂರ್ಯ ನಮಸ್ಕಾರ ಮಾಡಿಸಿ ನಾವು ಶುರು ಮಾಡ್ತೀನಿ ಕ್ಲಾಸ್ನ. ಸೊ ಆ ಫ್ಲೆಕ್ಸಿಬಿಲಿಟಿ ಕೂಡ ಬರುತ್ತೆ.
1: ಓಕೆ.
0: ಸೊ ಅದೆಲ್ಲ ಮಾಡೋದ್ರಿಂದ ದೇಹದ ಒಂದು ಆರೋಗ್ಯ ಚೆನ್ನಾಗಿರುತ್ತೆ.
1: ಯಾರು ಹೇಳಲ್ಲ, ಎಲ್ರು ಲೈಕ್ ಈಗ ಮಾನಸಿಕ ತೊಂದರೆ ಇರೋರಿಗೆ ಯಾರಿಗಾದ್ರು ನೀವು ಇದು ಡ್ಯಾನ್ಸ್ ಕಲೀರಿ ಅಥವಾ ಈ ತರದ ಯಾವ್ದಾದ್ರು ಹಾಬೀಸ್ ಅಲ್ಲಿ ತೊಡಸ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಲೈಕ್ ಮೆಡಿಸಿನ್ಸ್ ಬಗ್ಗೆನೇ ಜಾಸ್ತಿ
0: ಮಾತಾಡ್ತಾರೆ,
1: ಬಟ್ ವಿ ಕ್ಯಾನ್ ಕನ್ಸಿಡರ್ ಡ್ಯಾನ್ಸ್ ಆಸ್ ಆಲ್ಸೋ ಥೆರಪಿ ಅಂತ ಅಲ್ವಾ?
0: ಹೌದು ಹೌದು. ನಾನು ಎಲ್ಲ ಡೆಫೆಂಡಮ್ ಮಕ್ಕಳಿಗೆ ಒಂದು ಶಾಲೆನಲ್ಲಿ ಪಾಠ ಮಾಡ್ತಿದ್ದೆ, ಆಗ ಅವರು ಆನ್ಯುವಲ್ ಡೇಗೆ ನಮ್ಮನ್ನ ನಮ್ಮ ಟೀಚರ್ ಕಳಿಸಿದ್ರು ಅಲ್ಲಿ ಹೇಳ್ಕೊಡ್ಲಿಕ್ಕೆ. ಅವಾಗ ಒಂದು ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆ ಮಕ್ಕಳಿಗೆ. ಎಲ್ಲ ಅವರು ಕೂಡ ಸಹಜವಾಗಿ ಅವ್ರಿಗೂ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ, ಮಾಡಬೇಕು ಅಂತ ಇರುತ್ತೆ. ಸೊ ನಾವು ಹೆಂಗೆ ಅವ್ರಿಗೆ ಹೇಳ್ಕೊಡ್ತೀವಿ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅವರು ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಬಹಳ ಚೆನ್ನಾಗಿ ಮಾಡಿದ್ರು ಮಕ್ಕಳು, ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನಾವು ಹೇಳ್ಕೊಳ್ಳೋ ರೀತಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ ತುಂಬಾನೇ ಹೆಲ್ಪ್ ಆಗತ್ತೆ ಅವ್ರಿಗೂ. ತುಂಬಾ ಸಂತೋಷ ಕೊಡುವಂತ ಒಂದು ಇದು ನೃತ್ಯ. ಅದಕ್ಕೆ ನನ್ನ ಶಾಲೆಗೆ ಇದು ಉಪಾಸನ ಅಂತ ಇಟ್ಟಿರೋದು. ಉಪಾಸನೆ ಅಂತಂದ್ರೆ ವರ್ಷಿಪ್, ಪ್ರೇಯರ್ ಅಂತ ಅರ್ಥ ಬರುತ್ತೆ. ಸೊ ಈ ನೃತ್ಯದ ಮೂಲಕ ನಮ್ಮ ಒಂದು ಪ್ರಾರ್ಥನೆ ನಡೀತಾ ಇರಬೇಕು, ಪೂಜೆ ಸಲ್ಲಿಸ್ತಾ ಇರಬೇಕು ದೇವರಿಗೆ ಅನ್ನೋದು ಮನೋಭಾವ ಇರಬೇಕು. ಯಾವುದೇ ಒಂದು ಬರೀ ಪ್ರದರ್ಶನಕ್ಕೆ ಸೀಮಿತವಾಗಬಾರದು ಅನ್ನೋದು ಒಂದು ನಮ್ಮ ಗುರುಗಳಿಂದ ಬಂದ ಒಂದು ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ.
1: ಓಕೆ. ರಮ್ಯಾ ಅವರೇ, ಇವಾಗ ನೀವು ಅನೇಕ ಪ್ರದರ್ಶನಗಳನ್ನೆಲ್ಲ ಏರ್ಪಾಡು ಮಾಡಿದ್ದೀರಾ, ಪಾರ್ಟಿಸಿಪೇಟ್ ಕೂಡ ಮಾಡಿದಿರ, ಲೈಕ್ ಸೀತಾ ಪರಿಣಯ, ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ರಿಲೇಟೆಡ್ ಅದನ್ನು ಮಾಡಿದಿರ. ಸೊ ಇದು ಮಾಡುವಾಗ ನೀವು ಯಾವ ರೀತಿ ಪೂರ್ವ ತಯಾರಿ ಮಾಡ್ಕೋತಾ ಇದ್ರಿ? ಎಷ್ಟು ದಿನ ಪ್ರಿಪರೇಷನ್ ಬೇಕು ಅದಕ್ಕೆ? ಎಷ್ಟು ಜನ ಮಕ್ಕಳು ಅಥವಾ ಟ್ರೂಪ್ನ ನೀವು ರೆಡಿ ಮಾಡ್ತೀರಾ, ಅದರ ಬಗ್ಗೆ ಹೇಳ್ತೀರಾ?
0: ಹೌದು. ಈಗ ಒಂದು ಡಾನ್ಸ್ ಡ್ರಾಮಾ ಅಂತ ಹೇಳಿದಾಗ ಈಗ ನೌಕಾ ಚರಿತ್ರೆ ಮತ್ತೆ ಭಗವದ್ಗೀತೆ ಎಲ್ಲ ನಮ್ಮ ಟೀಚರ್ ಜೊತೆಗೆ ಮಾಡಿದ್ದು ನಾವು. ಸೊ ಮುಂಚೆನೆ ಅದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು. ಈಗ ಭಗವದ್ಗೀತೆ ಅಂದ್ರೆ ನಾವು ಅಷ್ಟು ಶ್ಲೋಕಗಳು ನಮ್ಗೆ ಬೈಹಾರ್ಟ್ ಆಗ್ಬಿಟ್ಟಿತ್ತು, ಬಾಯಿಗೆ ಬರ್ತಾ ಇತ್ತು, ಅದರ ಅರ್ಥವನ್ನ ತಿಳ್ಕೊತಾ ಇದ್ವಿ, ಆಮೇಲೆ ಅದನ್ನ ಅಭಿನಯಕ್ಕೆ ತರ್ತಾ ಇದ್ವಿ. ಹಾಗೆ ಪಂಚರತ್ನ ಕೃತಿಗಳನ್ನ ಮಾಡಿಸ್ತಾ ಇದ್ರು. ಅದರಲ್ಲೂ ಸಹ ಒಂದೊಂದು ಕೂಡ ಒಂದೊಂದು ದೊಡ್ಡ ಅದು ಆಧ್ಯಾತ್ಮ ಇದೆ ಒಂದೊಂದ್ರಲ್ಲೂ.
1: 60 ನಿಮಿಷದ ಪ್ರದರ್ಶನಕ್ಕೆ ನೀವು ಎಷ್ಟು ದಿನದ ಮುಂಚೆ ತಯಾರಿ ಮಾಡ್ಕೋಬೇಕಾಗತ್ತೆ?
0: ಅವನ್ 4-5 ತಿಂಗಳು ಬೇಕು.
1: ಓಕೆ ಓಕೆ. ಬಿಗ್ ಬಿಗ್ ಪ್ರಾಜೆಕ್ಟ್.
0: ಹೌದು ಹೌದು. ಹಾಡುಗಳನ್ನ ಹುಡುಕಿ ಅದನ್ನ ಸಾಹಿತ್ಯದ ಅರ್ಥವನ್ನ ಫಸ್ಟ್ ಅರ್ಥ ಮಾಡ್ಕೊಂಡು, ಅಥವಾ ಈಗ ಭಗವದ್ಗೀತೆ ಅಂತಂದ್ರೆ ಅದನ್ನ ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು, ಎಷ್ಟು ಜನ ಮಕ್ಕಳು, ಯಾವ ರೀತಿ ಗ್ರೂಪ್. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ.
1: ಓಕೆ. ಈಗ ನೀವು ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದು ಅದನ್ನೇ ನೀವು ವೃತ್ತಿಯನ್ನಾಗಿ ತಗೋಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ಲೈಫ್ ಅಲ್ಲಿ ಲೈಕ್ ಡ್ಯಾನ್ಸ್ ಇಸ್ ಮೈ ಪ್ಯಾಷನ್, ಸೊ ಲೆಟ್ ಮಿ ಕಂಟಿನ್ಯೂ ದಾಟ್ ಅಂತ. ಆ ನಿರ್ಧಾರ ತಗೊಂಡಿರೋದು ಎಷ್ಟು ಕಠಿಣ ಆಗಿತ್ತು ನಿಮ್ಗೆ?
0: ಹೌದು, ಆ ಮೊಮೆಂಟ್ ಅಲ್ಲಿ ಅನ್ಸುತ್ತೆ,
1: ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ, ಇದ್ರಲ್ಲಿ ಗೊತ್ತಿಲ್ಲ ಹೆಂಗ್ ನಡೆಯುತ್ತೆ ಅಂತ ಹೇಳಿ, ಯು ಡೋಂಟ್ ನೋ ದ ಫ್ಯೂಚರ್. ಸೊ ಹೌ ಡಿಫಿಕಲ್ಟ್ ವಾಸ್ ದಟ್?
0: ಹೌದು, ಆನ್ ಸೈಟ್ ಆಪರ್ಚುನಿಟೀಸ್ ಎಲ್ಲ ಕೂಡ ಬರ್ತಾ ಇತ್ತು ಅವಾಗ, ಬಟ್ ಏನಂದ್ರೆ ಟೈಮು ತುಂಬಾ ತಗೊಂಡ್ಬಿಡುತ್ತೆ ಈ ಪ್ರೊಫೆಷನಲ್ ಜಾಬ್. 9-to-5 ಇರೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ, ಪ್ರಾಜೆಕ್ಟ್ ಡೆಡ್ ಲೈನ್ಸ್ ಅಂತ ಹೇಳಿ ತುಂಬಾ ಸಮಯ ತಗೊಂಡ್ಬಿಡುತ್ತೆ. ನಮ್ಗೆ ಅಂತ ನಮ್ಗೆ ಏನ್ ಆಸೆ ಪಟ್ಟು ಬೇರೆ ಮಾಡ್ಬೇಕು ಅನ್ನೋದಕ್ಕೆ ಸಮಯ ಸಿಗೋದಿಲ್ಲ. ಅದು ಒಂದು ತೊಡಕಾಗ್ತಾ ಇತ್ತು ನನ್ನ ನೃತ್ಯ ಕಂಟಿನ್ಯೂ ಮಾಡೋದಕ್ಕೆ. ಬರೀ ಶನಿವಾರ ಭಾನುವಾರನೇ ತಗೊಂಡ್ರೆ ತುಂಬಾ ಟೈಮ್ ಕಡಿಮೆ ಆಗ್ತಾ ಇತ್ತು, ಮತ್ತೆ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಅಟ್ಲೀಸ್ಟ್ 5 ವರ್ಷದ ತನಕ ಅವ್ರ ಜೊತೆಗೆ ಇದ್ದು ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಅದಕ್ಕೆ ಅದನ್ನ ಪೂರ್ಣ ಕೆಲಸನ ಬಿಟ್ಟು ನೃತ್ಯವನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇದರಿಂದ ತುಂಬಾನೇ ಸಂತೋಷ ಆಗಿದೆ.
1: ಸಾರಿ ಫೀಲಿಂಗ್ ಇದೆಯಾ?
0: ಇಲ್ಲ ಇಲ್ಲ, ಖಂಡಿತ ಇಲ್ಲ,
1: ಯು ಆರ್ ಹ್ಯಾಪಿ. ಓಕೆ. ಈಗ ನೀವು ಒಂದು ನೃತ್ಯ ಶಾಲೆಯನ್ನ ನಡೆಸ್ತಾ ಇದ್ದೀರಾ, ಸೊ ಮಕ್ಕಳಲ್ಲಿ ಈ ಡಿಸಿಪ್ಲಿನ್ ಮತ್ತೆ ಕಲಾತ್ಮಕತೆ ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ನೃತ್ಯದ ಮೂಲಕ ಹೇಗೆ ಬೆಳೆಸ್ತಾ ಇದ್ದೀರಾ ನೀವು? ಅಂಡ್ ದಟ್ ಈಸ್ ಇಂಪಾರ್ಟೆಂಟ್ ಆಲ್ಸೋ ಬಿಕಾಸ್ ನೌ ಇಟ್ ಈಸ್ ದ ಚಿಲ್ಡ್ರನ್ ಆರ್ ಲೂಸಿಂಗ್ ಇಟ್ ಅಲ್ವಾ?
0: ಹೌದು ಹೌದು. ಡಾನ್ಸ್ ಕ್ಲಾಸ್ಗೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಖುಷಿ ಇರಬೇಕು,

0: ಸೊ ಎಲ್ಲರೂ ಚೆನ್ನಾಗಿ ನನ್ನ ಕಣ್ಣು ಕಪ್ಪು ಹಾಕ್ಕೊಂಡು ಬಿಂದಿ ಇಟ್ಕೊಂಡು ಬರಬೇಕು ಕ್ಲಾಸಿಗೆ ಚೆನ್ನಾಗಿ. ಸೊ ಎಲ್ಲ ಬಂದ ತಕ್ಷಣ ಎಲ್ಲರೂ ನಗ್ನಾಗ್ತಾ ಇರಬೇಕು ಕ್ಲಾಸ್ನಲ್ಲಿ, ಟೈಮ್ಗೆ ಸರಿಯಾಗಿ ಬರಬೇಕು. ಬಂದ ತಕ್ಷಣ ನಾವು ಏನು 10 ಮಿನಿಟ್ಸ್ ವ್ಯಾಯಾಮ ಇರುತ್ತೆ ಅದನ್ನು ಮಾಡಬೇಕು, ಅದು ಕೂಡ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗ್ತಾರೆ, ಸೊ ಕ್ಲಾಸಿಗೆ ಮುಗಿಸ್ತಾರೆ. ಸೊ ಅದು ಒಂದು ರೊಟೀನ್ ಫಿಕ್ಸ್ ಆಗುತ್ತೆ.
1: ಓಕೆ,
0: ಸೊ ಅದೇ ಡಿಸಿಪ್ಲಿನ್ ಅವ್ರ ಕೈ ಫಾಲೋ ಆಗುತ್ತೆ. ಮತ್ತೆ ಈ ತರ ನಾವು ಕಥೆಗಳು ಇದೆಲ್ಲ ಮಾಡಿದಾಗ ಅದರಲ್ಲಿ ಏನಿದೆ ನಾವು ನೀತಿ ಅದನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾವುದೇ ಹಾಡು ತಗೊಂಡಾಗ ಅದರಲ್ಲಿ ಯಾವ ರೀತಿ ಯಾವ ದೇವ್ರ ಬಗ್ಗೆ ಇದೆ ಅದರಲ್ಲಿ ಏನಿದೆ ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಆಮೇಲೆ ಆ ಸಾಹಿತ್ಯದ ಅರ್ಥನ ನಾವು ಅದನ್ನ ಅಭಿನಯದ ಮೂಲಕ ಇದು ಮಾಡ್ತೀವಿ.
1: ಓಕೆ,
0: ಸೊ ಆ ಡಿಸ್ಕಷನ್ ಮಾಡಿದಾಗ ಸುಮಾರಾಗಿ ಅವರು ಅದೇನೇನು ಮಾರಲ್ ವ್ಯಾಲ್ಯೂಸ್ ಇದೆ ಅದೆಲ್ಲಾನು ಅರ್ಥ ಮಾಡ್ಕೋತಾರೆ. ಬರೀ ಕತೆ ಓದೋದ್ರಿಂದ ಅಲ್ಲ, ಅದನ್ನ ನಾವು ಅಭಿನಯನ ಮಾಡೋದ್ರಿಂದ ಅದು ಮನಸ್ಸಲ್ಲಿ ಚೆನ್ನಾಗಿ ಕೂರುತ್ತೆ ಮಕ್ಕಳಿಗೆ.
1: ಈಗಿನ ಪೋಷಕರು ಮಕ್ಕಳಿಗೆ ಕಲೆಯನ್ನ ಕಲಿಸುವಲ್ಲಿ ಏನೇನ್ ಬದಲಾವಣೆಗಳನ್ನ ಅರ್ಥ ಮಾಡ್ಕೋಬೇಕು? ರ್ಯಾಂಡಮ್ ಆಗಿ ತಗೊಂಡೋಗಿ ನನ್ನ ಮಗನಿಗೆ ಮಗಳಿಗೆ ಭರತನಾಟ್ಯಂ ಕಲಿಸ್ತೀನಿ ಅಥವಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಕಲಿಸ್ತೀನಿ, ನನ್ಗೆ ಅದು ಆಸಕ್ತಿ ಇದೆ ನಾನು ಕಲಿಸ್ತೀನಿ ಅಂತ, ಬಟ್ ವಿ ಡೋಂಟ್ ಥಿಂಕ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ವಿಶ್ ಅಲ್ವಾ, ಅವ್ರಿಗೆ ಏನು ಇಷ್ಟ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
0: ಹೌದು, ಮಕ್ಕಳಿಗೆ ಆಸಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನ ಕೊಡಬೇಕು. ಈಗ ಪಕ್ಕದ ಮನೆಯವ್ರು ಸೇರಿಸಿದ್ರು ಡಾನ್ಸ್ಗೆ, ನಾವು ಸೇರಿಸಿದ್ವಿ, ಅವ್ರು ಇದಕ್ಕೆ ಸೇರಿಸಿದ್ರು, ನಾವು ಇನ್ನೊಂದು ಅಭ್ಯಾಸಕ್ಕೆ ಸೇರಿಸಿದ್ವಿ, ಆ ತರ ಮಾಡಬಾರದು.
1: ನೀವು ಬಂದಾಗ ಕೇಳ್ತೀರಾ ಪೋಷಕರಲ್ಲಿ ಮಗುಗೆ ಇಷ್ಟ ಇದೆಯಾ?
0: ನಾನು ಮಕ್ಕಳನ್ನ ಕೇಳ್ತೀನಿ ಅಂಡ್ ಸುಮಾರು ಸಲ ನನ್ನ ಪೇರೆಂಟ್ಸ್ಗೂ ಹೇಳಿ ವಾಪಸ್ ಕಳಿಸಿದ್ದು ಇದೆ. ಅವ್ರಿಗೆ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಚಿತ್ರಕಲೆ ಆಗ್ಬೋದು ಅಥವಾ ನಾಟಕ ಮಾಡೋದ್ರಲ್ಲಾಗ್ಬೋದು, ಸೊ ಬೇರೆದಲ್ಲಿ ಇರುತ್ತೆ. ಇದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಬೇರೆ ಇಲ್ಲವೇ ಇಲ್ಲ ಅಂತ ಏನೂ ಇಲ್ಲ. ಸೊ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಬಹುದು ಅದರಲ್ಲಿ ಆ ಒಂದು ಆರ್ಟ್ ಫಾರ್ಮ್ ಅಲ್ಲಿ ಅಂತ ಇದ್ರೆ ಖಂಡಿತ ನಾನು ಪೇರೆಂಟ್ಸ್ಗೆ ತಿಳಿಸಿದ್ದೀನಿ. ಮತ್ತೆ ಇದರಿಂದ ಬಹಳಷ್ಟು ಒಂದು ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಎನಿ ಆರ್ಟ್ ಫಾರ್ಮ್ ಇಂದ. ಸೊ ಯಾವ್ದಾರು ಒಂದು ಆರ್ಟ್ ಫಾರ್ಮ್ ಮಕ್ಕಳು ಕಲಿಯಲೇಬೇಕು ಅನ್ನೋದು ನಾನು ಹೇಳಬಯಸ್ತೀನಿ.
1: ನಿಮ್ಮ ಕನಸಿನ ಪ್ರದರ್ಶನ ಅಥವಾ ಮುಂದಿನ ಯೋಜನೆ ಬಗ್ಗೆ ನಮ್ಮ ಕೇಳುಗರ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀರಾ?
0: ಹೌದು, ಮುಂದೆ ಒಂದು ಉಪನಿಷತ್ ಬಗ್ಗೆ ಒಂದು ಡಾನ್ಸ್ ಡ್ರಾಮಾ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದೀನಿ. ಕಠೋಪನಿಷತ್ ತಗೊಂಡು ಅದರಲ್ಲಿ ಇನ್ನು ಡೀಪಾಗಿ ಅದನ್ನ ಸ್ಟಡಿ ಮಾಡಿ ಅದ್ರ ಬಗ್ಗೆ ಉಪನಿಷತ್ನ ಒಂದು ಡಾನ್ಸ್ ಡ್ರಾಮಾ ಫಾರ್ಮ್ ಅಲ್ಲಿ ತರಬೇಕು ಅಂತ ಒಂದು ಯೋಜನೆ ಇದೆ.
1: ಬಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಎಲ್ಲ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅಲ್ವಾ? ರಿಸರ್ಚ್ ಮಾಡಬೇಕು ಅದರ ಬಗ್ಗೆ.
0: ಇನ್ನು ಬರೀ ಕಾನ್ಸೆಪ್ಟ್ ಅಷ್ಟೇ ಇದೆ, ಅದನ್ನ ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು.
1: ಓಕೆ,
0: ಇನ್ನು ಬಹಳಷ್ಟು ಸಮಯ ಹಿಡಿಯತ್ತೆ.
1: ಓಕೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು?
0: ನೃತ್ಯ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಮತ್ತೆ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಸಾಧನ ಇದು. ತುಂಬಾ ದೈವಿಕವಾದದ್ದು, ಇದನ್ನ ನಾವು ತುಂಬಾ ಗೌರವದಿಂದ ನೋಡ್ಬೇಕು.
1: ಎಲ್ಲರೂ ಕಲಿಬೇಕಂತಲೇ ಇಲ್ಲ, ನೋಡಿನೂ ಆನಂದ ಪಡಬಹುದು.
0: ಖಂಡಿತ ಖಂಡಿತ ಖಂಡಿತ, ಅದು ಕೂಡ ನೋಡ್ಲೇಬೇಕು, ನೋಡೋ ಜನ ಇದ್ರೇನೆ ಡಾನ್ಸ್ ಮಾಡ್ಲಿಕ್ಕೂ ಇದಾಗದು. ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ಈಗ ಇದನ್ನ ಕಲಿಯೋದ್ರಿಂದ ಅವರು ಬೇರೆ ಅವ್ರ ಸ್ಟಡೀಸ್ ಅಲ್ಲೂ ಕೂಡ ಚೆನ್ನಾಗಿ ಬರ್ತಾರೆ. ಸೊ ಇದರಿಂದ ಟೈಮ್ ವೇಸ್ಟ್ ಆಗೋಯ್ತು, ಅದಕ್ಕಿಟ್ಟ ಸಮಯ ಕೊಡಕ್ ಆಗ್ತಿಲ್ಲ ಅಂತ 9th 10th ಬಂದಂಗ ನಿಲ್ಸೋದು ಅದನ್ನ ಖಂಡಿತ ಮಾಡಬೇಡಿ. ಇದನ್ನ ಮಾಡೋದ್ರಿಂದ 2 hours ಓದೋ ಪಾಠನ ಖಂಡಿತ 1 hour ಅಲ್ಲೇ ಇನ್ನೂ ಚೆನ್ನಾಗಿ ಓದ್ತಾರೆ. ಸೊ ಅಷ್ಟು ಕ್ರಿಯೇಟಿವ್ ಥಿಂಕಿಂಗ್ ಮೆಮೊರಿ ಅವರಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರತ್ತೆ. ಸೊ ನಿಲ್ಲಿಸ್ಬೇಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ, ಅವ್ರು ಎಷ್ಟು ಮುಂದೆ ಬರ್ತಾರೆ ಬರಲಿ.
1: ಓಕೆ ರಮ್ಯಾ ಅವರೇ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಈ ನೃತ್ಯ ಪ್ರಕಾರಗಳು ಮತ್ತೆ ಅದರಿಂದ ಮಕ್ಕಳಲ್ಲಿ ಯಾವ ಎಲ್ಲ ರೀತಿಯಲ್ಲಿ ಬದಲಾವಣೆಗಳನ್ನು ತರಬಹುದು, ಯಾವ ರೀತಿ ಅವರಲ್ಲಿ ಡಿಸಿಪ್ಲಿನ್ ಮೂಡಿಸಬಹುದು, ಅಂಡ್ ಇದು ಹೇಗೆ ಥೆರಪಿಟಿಕ್ ಆಗಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಕೇಳುಗರೆ, ನಾಳಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ 2026 ಸಾಲಿನಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ ಶಾರ್ಟ್ಪುಟ್ನಲ್ಲಿ ಕಂಚಿನ ಪದಕ ಗೆದ್ದು ದೇಶದ ಹಿರಿಮೆಯನ್ನ ಎತ್ತಿಹಿಡಿದ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರ ಕೊಪ್ಪಲಿನ ಪ್ಯಾರಾ ಅಥ್ಲೆಟ್ ಶಿಲ್ಪಾ ಕೆಎಸ್ ಅವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ದಿಗ್ವಿಜಯ್ ಬಿ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು.

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಇನ್ನೀಗ ಕಾರ್ಯಕ್ರಮ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳೋಣ ಪ್ರತಾಪ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ರವರ ಧ್ವನಿಯಲ್ಲಿ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ದಡ್ಕನ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿತ್ತು.

ಮೋಹರ್ ಚಿತ್ರದ ಗೀತೆ ನೈವೇದ್ಯ ಕೇಳೋಣ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಧ್ವನಿಯಲ್ಲಿ ಆನಂದ್ ಭಕ್ಷೀರವರ ಸಾಹಿತ್ಯ, ವಿಜು ಶಹಾ ಅವರ ಸಂಗೀತವಿದೆ.

ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು ಎಸ್ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು ಈ ಗೀತೆಗೆ.